ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹೆಡ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗದಂತೆ 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 15ನೇ ದಿನ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 5ನೇ ತಾರೀಕು ಶುಕ್ರವಾರ. ಈಗ ಸಮಯ 5:59:12. ಆತ್ಮೀಯ ಕೇಳುಗರಿಗೆಲ್ಲ ಜಿ ಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು.

ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚನ್ನಪ್ಪ ಅಂಗಡಿ ಅವರ ಚಿಂತನ ಪ್ರಸಾರವಾಗಲಿದೆ. 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳುತ್ತೀರಿ. 7:45 ನೋವು ರಹಿತ ಹೆರಿಗೆ, ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ IVF ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನಿಲ್ ವಯ್ಯಾರ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ ಹಾಸನ. ನಂತರ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಗಾಂಧಿ ಸ್ಮೃತಿ. ಕಾರ್ಯಕ್ರಮದ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ ಗೀತವೈವಿಧ್ಯದ ಕಾರ್ಯಕ್ರಮ. 9:00 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:00 ಜ್ಞಾನದೇವಿಗೆ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ವಾರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ಇದರಲ್ಲಿ ಕಲಬುರಗಿಯ ಹೋಮ್ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾ ಹರ್ಷಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಕಾರ್ಯಕ್ರಮ ಬಿತ್ತರವಾಗಲಿದೆ. 1:20 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಶೈಲಿ. 4:00 ಕೂಡ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 5:30 6:15 ಭಾವಗೀತೆಗಳು. 6:30 ಅವಲೋಕನ. 6:50 ಕೃಷಿರಂಗ. ಇದರಲ್ಲಿ ಸಕಲೇಶ್ಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ ಫಾರ್ಮರ್ಸ್ ಪ್ರೊಡ್ಯೂಸ್ ಕಂಪನಿ ಲಿಮಿಟೆಡ್, ಇದರ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಲ್ ಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ, ಇದರಲ್ಲಿ ಶಾಸ್ತ್ರೀಯ ಸಂಗೀತ ಕಲಾವಿದೆ ಸ್ಮೃತಿ SC ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್. 9:30 ಕರೆಂಟ್ ಅಫೈರ್. 10:00 ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ಇವತ್ತಿನ ವಿಷಯ ಮಹಿಳಾ ಸಶಕ್ತೀಕರಣ. ಕಾರ್ಯಕ್ರಮದ ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ, ದೆಹಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಶುಭನಡಿ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು. ಇದು ಬಸವಣ್ಣನವರ ವಚನ. ಶುಭನುಡಿ ಕೇಳಿದ್ರಿ.

0: ಸ್ತುತಿ ಮಲ್ಲಿಕ. ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತ್ತು.
1: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ.
1: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು

0: ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ, ಅಕ್ರಮ, ಶೋಷಣೆ, ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ, ಸಂವಾದ, ಮೆರವಣಿಗೆ, ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ, ಫಲಿತಾಂಶ, ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ, ಹಣ್ಣು ಬೀಜ, ಅವುಗಳನ್ನು ಬೆಳೆಸುವ ರೀತಿ, ಔಷಧಿ ಗುಣ, ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆಯೆಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500 ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಾಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ಗೀತೆ.

0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ.
1: ಇನ್ನು ಮುಂದೆ ರವಿ ಮುರೂರು ಹಾಗೂ ಸಂಗಡಿಗರು ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ಗೀತೆ

0: ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ದಾಲ್ಚಿನ್ನಿ ಅಥವಾ ಚಕ್ಕೆ ಪ್ರಧಾನವಾದಂತಹ ಮಸಾಲೆ ಬೆಳೆಗಳಲ್ಲಿ ಒಂದು.

0: ಫಸಲನ್ನ ಪಡೆಯಬೇಕು ಅಂದರೆ ಗೂಟಿ ಕಟ್ಟಿದ ಗಿಡಗಳು ಸೂಕ್ತ. ಸಾಲಿನಿಂದ ಸಾಲಿಗೆ 3 ಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 3 ಮೀಟರ್ ಅಂತರದಲ್ಲಿ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನ ನಾಟಿಯನ್ನ ಮಾಡಿಕೊಳ್ಳುವಂಥದ್ದು ಸೂಕ್ತ. ಚಕ್ಕೆಯ ಗಿಡದಿಂದ ಹೆಚ್ಚು ಕೊಂಬೆಗಳು ಬಂದು ತೊಗಟೆಯ ಉತ್ಪಾದನೆ ಹೆಚ್ಚಿಸಲು ಸಸಿಗಳನ್ನು ನಾಟಿ ಮಾಡಿದ 2 ವರ್ಷಗಳ ನಂತರ ಅವುಗಳನ್ನು ನೆಲಮಟ್ಟದಿಂದ 15 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕು. ಕೂಳೆಗಳಿಂದ ಬರ್ತಕ್ಕಂತಹ ಕೊಂಬೆಗಳನ್ನು ಪುನಃ ಇದೇ ರೀತಿ ಕತ್ತರಿಸಿ ಚಕ್ಕೆ ಗಿಡ ಹೆಚ್ಚು ಬೆಳೆಯದೆ ಅಧಿಕ ಕೊಂಬೆಗಳು ನೆಲಮಟ್ಟದಲ್ಲೇ ಬಿಡುವ ಹಾಗೆ ಮಾಡಬೇಕು. ನಾಟಿ ಮಾಡಿದ 3-4 ವರ್ಷಗಳಲ್ಲಿ ಗಿಡಗಳಲ್ಲಿ ತೊಗಟೆ ಕೊಯ್ಲು ಮಾಡುವ ಹಂತವನ್ನ ತಲುಪುತ್ತೆ. 1-1.5 ಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ನಷ್ಟು ವ್ಯಾಸವುಳ್ಳ ಟೊಂಗೆಗಳು ಕತ್ತರಿಸಲಿಕ್ಕೆ ಯೋಗ್ಯವಾಗಿರುತ್ತೆ. ವರ್ಷದಲ್ಲಿ ಮೇ ಹಾಗೂ ನವೆಂಬರ್ ತಿಂಗಳುಗಳು ಕಟಾವು ಅಥವಾ ಕೊಯ್ಲಿಗೆ ಸೂಕ್ತವಾದಂತಹ ಸಮಯ. ತೊಗಟೆ ಕಾಂಡದಿಂದ ಸುಲಭವಾಗಿ ಬೇರ್ಪಡಿಸುವ ರೀತಿ ಇರಬೇಕು. ಕತ್ತರಿಸಿದ ತುದಿ ಸೀಳಾಗದಂತೆ ಹರಿತವಾದ ಕತ್ತಿಯಿಂದ ಮುಂಜಾನೆಯ ಸಮಯದಲ್ಲಿ ಟೊಂಗೆಗಳನ್ನು ಕತ್ತರಿಸಬೇಕು. ಟೊಂಗೆಯನ್ನ ಕತ್ತಿಯಿಂದ ನೀಳವಾಗಿ ಸೀಳಿ ಎಲೆಗಳನ್ನು ತೆಗೆದು ಕಂದು ಬಣ್ಣದ ಮೇಲ್ಪೊರೆಯನ್ನ ಕೆರೆದು ತೆಗೆಯಬೇಕು. ಈ ರೀತಿ ತಯಾರಿಸಿದ ಕೊಳವೆಗಳನ್ನು 2-5 ದಿವಸಗಳವರೆಗೆ ಚೆನ್ನಾಗಿ ಒಣಗಿಸಬೇಕು. ಎಲೆ ಮತ್ತು ಚಿಗುರುಗಳನ್ನು ಎಣ್ಣೆ ತೆಗೆಯಲಿಕ್ಕೆ ಉಪಯೋಗವನ್ನು ಮಾಡಲಾಗುತ್ತೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ನಮ್ಮ ಭಾಗದಲ್ಲಿಯೂ ಕೂಡ ಬೆಳೆದುಕೊಂಡು ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಿ ವಿ ಗುಂಡಪ್ಪ ಅವರ ಗೀತೆ.

ಭಾವಗೀತೆಯನ್ನು ಕೇಳಿದರೆ ಮತ್ತೆ ಭಾವಗೀತೆಯನ್ನು ಇಂದು ಬೆಳಗ್ಗೆ 7:15 ಕೇಳುತ್ತೀರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ ಮೇ 15 ಆರಂಭವಾಗಿದ್ದು, ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1200 ರೂಪಾಯಿಗಳನ್ನು ಹಾಸನ ಜಿಲ್ಲಾಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗಡ್ಡೆ ಅಧಿಕೃತ ಮಾರಾಟಗಾರರು ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟದ ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಒಳಗೊಂಡ ತಾಲೂಕು ಜಾಗೃತ ಸಮಿತಿಯನ್ನು ರಚಿಸಲಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗಡ್ಡೆ ವರ್ತಕರು, ದಲ್ಲಾಳಿಗಳು ಮತ್ತು ಮಾರಾಟಗಾರರು ಅನಧಿಕೃತವಾಗಿ ಆಲೂಗಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ, ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5 ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5 ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರ್ ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು, ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನು ಉಳಿಯುತ್ತೆ, ಈ ಪೃಥ್ವಿನೂ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7 ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ KH ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ. ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಸಂಗೀತ ಕಟ್ಟಿಯವರು ಹಾಡಿರುವ ಅಂಬಿಕಾ ತನಯ ದತ್ತ ಅವರ ಗೀತೆ

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್, ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.

ಪ್ರಿಯ ಕೇಳಿದರೆ, ಇಂದು ಬೆಳಗ್ಗೆ 8:45 ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬರಲಿದೆ. 9:00 ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇನ್ನು 10:00 ಜ್ಞಾನದೇವಿಗೆ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇನ್ನು 8:30 ಗಾಂಧಿ ಸ್ಮೃತಿ ಕಾರ್ಯಕ್ರಮದ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:34 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಿರಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿಬಿಟಿ ಇಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ KUIDFC ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
4: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: 102.2 MHz ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ನೋವು ರಹಿತ ಹೆರಿಗೆ. ಈ ಕುರಿತು ಮಾಹಿತಿ ಹಾಸನದ ಶಿವ್ಯ IVF ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರು, IVF ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
6: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, BM ರಸ್ತೆ, ಹಾಸನ.

0: ಅವರು ಇದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೆರಿಗೆ ಅಂದ್ರೇನೆ ನೋವು ಅನ್ನುವಂಥದ್ದು ಇದುವರೆಗೂ ಇವತ್ತಿನವರೆಗೂ ಅದೇ ಚಾಲ್ತಿಯಲ್ಲಿದೆ. ಆದ್ರೆ ನೋವು ರಹಿತ ಹೆರಿಗೆ ಕೂಡ ಬಂದಿದೆ ಈಗ.
1: ಹೌದು.
0: ಅಥವಾ ಹೆರಿಗೆ ಸಮಯದಲ್ಲಿ ಆಗುವಂತಹ ವಿಪರೀತ ನೋವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋ ತರದ ಔಷಧಿಗಳು ಕೂಡ ಬಂದಿದೆ. ವೈದ್ಯರು ಬರುವಂತಹ ತಾಯಿಯಂದಿರಿಗೆ ನೀವು ಅದನ್ನ ಪ್ರಯೋಗ ಮಾಡಿರ್ತೀರಾ, ಏನು ಹಾಗಂದ್ರೆ?
1: ಈಗ ಫಸ್ಟು ಹೆರಿಗೆ ನೋವು ಹೇಗಿರತ್ತೆ ಅಂತ ತಿಳ್ಕೊಬೇಕು. ಈಗ ಹೆರಿಗೆ ನೋವು ಯಾಕೆ ಆಗತ್ತೆ, ಹೆರಿಗೆ ಸಮಯದಲ್ಲಿ ಸ್ನಾಯುಗಳು ಅಂದ್ರೆ ಮಸಲ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದು ಕಾಂಟ್ರಾಕ್ಟ್ ಆಗತ್ತೆ. ಸೊ ಸ್ನಾಯುಗಳೆಲ್ಲ ಕಾಂಟ್ರಾಕ್ಟ್ ಆಗೋದ್ರಿಂದ ನೋವು ಬರ್ತಾ ಇರತ್ತೆ. ಗರ್ಭಕಂಠದ ಮೇಲೆ ಒತ್ತಡ ಬೀಳ್ತಾ ಇರತ್ತೆ. ಮಗು ತಲೆ ಕೆಳಗ್ ಬರ್ತಾ ಇದ್ದಾಗ ಅಥವಾ ವಾಟೆವರ್ ಮಗು ಪಾರ್ಟ್ಸ್ ಏನಿರತ್ತೆ ಅದು ಗರ್ಭಕಂಠದ ಮೇಲೆ ಒತ್ತಡ ಹೇರ್ತಾ ಇರೋದ್ರಿಂದ ಸೊ ಅದರಿಂದನೂ ನೋವು ಬರ್ತಿರತ್ತೆ. ಮತ್ತೆ ಮಗು ಕೆಳಗ್ ಬರ್ತಾ ಇರೋ ಸಮಯದಲ್ಲಿ ಹೆರಿಗೆ ಜಾಗ ಹಿಗ್ತಾ ಇರತ್ತೆ. ಸೊ ಇದೆಲ್ಲದರಿಂದ ನೋವು ಬರ್ತಾ ಇರತ್ತೆ. ಮತ್ತೆ ಅದು ಯಾವ ರೀತಿ ಇರತ್ತೆ, ಸಾಮಾನ್ಯವಾಗಿ ಹೊಟ್ಟೆ ನೋವು ತುಂಬಾ ಇರತ್ತೆ, ಕೆಲವೊಬ್ಬರಿಗೆ ತೊಡೆ ಸಂದಿನೂ ನೋವು ಇರತ್ತೆ, ಮತ್ತೆ ತುಂಬಾನೇ ಬೆನ್ನು ನೋವು ಇರತ್ತೆ, ಈ ರೀತಿಯಾಗಿ ಇರತ್ತೆ. ಇನ್ನು ಬೇರೆ ತರ ಇರೋ ಹೆರಿಗೆ ಚಿಹ್ನೆಗಳೇನಂದ್ರೆ ಸಾಮಾನ್ಯವಾಗಿ ನೋವು, ಎರಡನೇದು ಕೆಲವರಿಗೆ ನೋವೇ ಇರಲ್ಲ, ನೀರು ಹೋಗ್ತಾ ಇರತ್ತೆ. ಆತರ ಇದ್ದಾಗ್ಲೂ ಅದು ಹೆರಿಗೆ ಇನ್ನೇನು ಶುರು ಆಗಿದೆ ಅಂತ ಅವರು ಬಂದು ತೋರಿಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಬ್ಲೀಡಿಂಗ್ ತರ ಆಗ್ತಾ ಇರತ್ತೆ, ಆವಾಗ್ಲೂ ಬಂದು ತೋರಿಸ್ಕೊಳ್ಬೇಕು. ಇನ್ನು ಎಷ್ಟೋ ಜನ ನಮ್ಗೆ ಸ್ಟಾರ್ಟಿಂಗ್ ಇಂದ ಬಂದಾಗ ಏನಪ್ಪ ನಾರ್ಮಲ್ ಡೆಲಿವರಿ ಮಾಡಿಸ್ಕೊತೀರಾ ಅಂದ್ರೆ ಹೂ ಅಂತ ಇರ್ತಾರೆ. ಆದ್ರೆ ಇನ್ನೇನು ಹತ್ರ ಬರ್ತಾ ಇದೆ ಡೇಟ್ ಅಂದಾಗ ಮೇಡಮ್ ಎಲ್ಲಾರನು ಕೇಳಿದ್ವಿ, ನನ್ಗೆ ಭಯ ಆಗ್ತಾ ಇದೆ, ಬೇಡ ನಾನು ಸಿಸೇರಿಯನ್ ಮಾಡಿಸ್ಕೊತೀನಿ, ಇಲ್ಲಪ್ಪ ನೋವು ಕಡಿಮೆ ಆಗೋ ಅಂತ ಈ ತರ ಕೆಲವೊಂದು ಔಷಧಿಗಳಿದೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಅಂದ್ರೂ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಭಯ ಆತಂಕ ಇರತ್ತೆ. ಈಗ ಯಾಕೆ ಹೆರಿಗೆ ಬಗ್ಗೆ ಆತಂಕ ಅಂದ್ರೆ ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಂದ್ರೆ ಹೆರಿಗೆ ಸ್ಟೇಜಸ್ ಯಾವ ರೀತಿ ಇರತ್ತೆ ಮತ್ತೆ ನಾವು ಅದರಿಂದ ಏನನ್ನ ನಿರೀಕ್ಷೆ ಮಾಡಬಹುದು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ರೆ ಅಷ್ಟು ಭಯ ಆಗಲ್ಲ. ಸೊ ಹಾಗಾಗಿ ಎಲ್ಲಾ ಗರ್ಭಿಣಿಯರು ಹೆರಿಗೆ ಹೇಗಿರತ್ತೆ, ಅದ್ರ ಸ್ಟೇಜಸ್ ಏನು, ನೋವು ಯಾವ ರೀತಿ ಇರತ್ತೆ, ಅದನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂತ ಮುಂಚಿತವಾಗಿನೇ ಸ್ವಲ್ಪ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಯಾಕೆಂದ್ರೆ ಗೊತ್ತಿಲ್ಲದೆ ಇದ್ದಾಗ ಅವ್ರು ಅದನ್ನ ಫೇಸ್ ಮಾಡೋದೇ ಇಲ್ಲ, ಮುಂಚೆನೆ ಟ್ರೈ ಮಾಡೋಕ್ಕಿಂತ ಮುಂಚೆನೆ ನಮ್ಗೆ ಬೇಡ ಸಿಸೇರಿಯನ್ ಮಾಡ್ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಯಾವ ರೀತಿ ಇದೆ ನೋವೆಲ್ಲ ಕಮ್ಮಿ ಮಾಡಕ್ಕೆ ಅಂದ್ರೆ, ಒಂದು ನೈಸರ್ಗಿಕವಾದ ಟೆಕ್ನಿಕ್ಸ್ ಇದೆ, ಇನ್ನೊಂದು ಔಷಧಿಗಳಿದೆ. ಓಕೆ, ನೈಸರ್ಗಿಕವಾದ ಟೆಕ್ನಿಕ್ಸ್ ಯಾವ್ದೆಲ್ಲ ಅಂತ ಅಂದ್ರೆ, ಈಗ ನೀವು ಹೆರಿಗೆ ಸಮಯದಲ್ಲಿ ಯಾವಾಗ್ಲೂ ಹೆರಿಗೆ ನೋವು ಎಷ್ಟಿರತ್ತೆ ಅದನ್ನ ಆ ಗರ್ಭಿಣಿ ಹೆಂಗಸು ಹೇಗೆ ಅನುಭವಿಸ್ತಾರೆ ಅನ್ನೋದು ಸಾಕಷ್ಟು ವಿಷಯಗಳನ್ನ ಅವಲಂಬಿಸಿರತ್ತೆ. ಅದು ಯಾವ ರೀತಿ ಅಂದ್ರೆ ಅದು ಅವ್ರಿಗೆ ಮೊದಲನೇ ಹೆರಿಗೆನ ಅಥವಾ ಎರಡನೇದ ಅನ್ನೋದ್ರ ಮೇಲೆ, ಯಾಕಂದ್ರೆ ಮೊದಲನೇ ಅಂದ್ರೆ ಅದ್ ಸ್ವಲ್ಪ ಜಾಸ್ತಿ ಸಮಯ ತಗೋಬಹುದು, ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಹಾಗಾಗಿ ಅವ್ರಿಗದು ಜಾಸ್ತಿ ಅಂತ ಅನ್ನಿಸ್ತಾ ಇರ್ಬೋದು. ಎರಡನೇದು ಗರ್ಭಕೋಶದಲ್ಲಿ ಮಗು ಸ್ಥಿತಿ ಹೇಗಿದೆ, ಮಗುದು ಪೊಸಿಷನ್ ಹೇಗಿದೆ, ಮತ್ತೆ ಮಗು ತೂಕ ಎಷ್ಟಿದೆ ಅನ್ನೋದ್ರ ಮೇಲೂ ಹೋಗುತ್ತೆ. ಮತ್ತೆ ಅವರು ಎಲ್ಲಿ ಡೆಲಿವರಿ ಮಾಡಿಸ್ಕೊತಾ ಇದ್ದಾರೆ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಮತ್ತೆ ಅವ್ರ ಜೊತೆಗೆ ಆ ಸಮಯದಲ್ಲಿ ಯಾರೆಲ್ಲ ಸಪೋರ್ಟ್ಗಿದ್ದಾರೆ, ಅಮ್ಮ ಇದ್ದಾರಾ, ಅವ್ರಿಗೆ ಯಾವ ರೀತಿ ಸಾಂತ್ವನ ಹೇಳ್ತಾರೆ, ಮತ್ತೆ ನರ್ಸಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೂ, ಮತ್ತೆ ಯಾವ ರೀತಿಯ ನೋವು ನಿವಾರಣಾ ಪದ್ಧತಿ ಅವರು ಅಳವಡಿಸ್ತಾರೆ ಇವೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನೈಸರ್ಗಿಕವಾಗಿ ನಾವು ಯಾವ್ದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು ಅಂತ ಅಂದ್ರೆ, ಈಗ ಒಂದು ಆಕ್ಟಿವ್ ಆಗಿ ಓಡಾಡ್ತಾ ಇರಬೇಕು. ಸೊ ಈಗ ನಾವು ನೋವು ಬರೋ ತರ ಔಷಧಿ ಹಾಕಿದ್ವಿ ಅಥವಾ ನೋವು ಶುರು ಆಯ್ತು ಅಂದ್ರೆ ಬೆಡ್ಡಲ್ಲೇ ಮಲ್ಕೊಬಿಟ್ಟಿರ್ತಾರೆ, ಆತರ ಮಾಡಬಾರ್ದು. ಅವರು ಓಡಾಡ್ತಾ ಇರಬೇಕು. ಓಡಾಡ್ತಾ ಇರೋದ್ರಿಂದ ಏನು ಬೆನಿಫಿಟ್ ಆಗತ್ತೆ ಅಂತ ಅಂದ್ರೆ, ಅವರು ಓಡಾಡೋದ್ರಿಂದ ಗ್ರಾವಿಟಿಯಿಂದ ಮಗು ತಲೆ ಕೆಳಗಡೆ ಬರ್ತಾ ಇರತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಇವಾಗ ಒಂದೇ ರೀತಿ ನೀವು ನಿಮ್ಗೆ ಸ್ವಲ್ಪ ಹೊತ್ತು ಅಂದ್ರೆ ಯಾವ ರೀತಿ ಮಾಡ್ಬೋದು, ಸಿಂಪಲ್ ಆಗಿ ಓಡಾಡ್ತಾ ಇರ್ಬೋದು, ಅಥವಾ ಈಗ ಬರ್ತಿಂಗ್ ಬಾಲ್ಸ್ ಅಂತ ಬರತ್ತೆ, ದೊಡ್ಡ ದೊಡ್ಡ ಈ ಜಿಮ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಆ ತರ ಬಾಲ್ಸ್ ಮೇಲೆ ಕೂತ್ಕೊಂಡು ಅವರು ಸ್ವಲ್ಪ ಸೊಂಟನ ತಿರುಗಿಸೋದಾಗಿರ್ಬೋದು ಅಥವಾ ಹಿಂದೆ ಮುಂದೆ
0: ಮನೇಲೆಲ್ಲ ಎಲ್ಲಿರುತ್ತೆ ಆ ತರದ್ದು,
1: ಅದೇನು ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ಆಸ್ಪತ್ರೆಗೆ ಬಂದಾಗ ನಾವೆಲ್ಲ ಕೊಡ್ಕೊಳ್ತೀವಿ. ಇಲ್ಲ, ಅವ್ರು ಈ ತರ ಎಕ್ಸಸೈಸಸ್ ಮುಂಚೆಯಿಂದನೇ ಮಾಡೋದ್ರಿಂದ ಅವ್ರಿಗೆ ಸಾಮಾನ್ಯ ಹೆರಿಗೆ ಅಂದ್ರೆ ತಂತಾನೆ ನೋವು ಶುರು ಆಗೋ ಸಾಧ್ಯತೆ ಜಾಸ್ತಿ ಇರತ್ತೆ. ನಾವೇ ನೋವು ಬರ್ಸೋ ಔಷಧಿ ಹಾಕಿದಾಗ ನೋವು ಇನ್ನ ಸ್ವಲ್ಪ ಜಾಸ್ತಿ ಇರತ್ತೆ. ಸೊ ಹಾಗಾಗಿ ಅವರು ತಂತಾನೆ ನೋವು ಶುರು ಮಾಡ್ಬೇಕಂದ್ರೆ ಈ ವಾಕಿಂಗ್ ಮಾಡ್ಬೇಕು ಸ್ವಲ್ಪ, ಅಥವಾ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ, ಅಥವಾ ಡಕ್ ವಾಕಿಂಗ್ ಅಂತ ಹೇಳ್ತೀವಿ, ಅಥವಾ ಬಸ್ಕಿ ಅಸಾಧ್ಯ ಆದ್ರೆ ಅರ್ಧ ಬಸ್ಕಿನೋ ಎಷ್ಟಾದ್ರೆ ಅಷ್ಟು,

0: ಮೇಲೆ ಸೊಂಟ ತಿರುಗಿಸುವಂತ ಎಕ್ಸಸೈಸಸ್ ಇವನ್ನೆಲ್ಲ ಮಾಡ್ಬೋದು. ಇನ್ನೊಂದು ಟೆಕ್ನಿಕ್ ಏನಂದ್ರೆ ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತೀವಿ. ಇದನ್ನ ಅವರು ಮೂಗಿಂದ ಉಸಿರು ತಗೊಂಡು ಬಾಯಿಂದ ಬಿಡಬೇಕು, ಆ ತರ ನಿಧಾನವಾಗಿ ಆಳವಾದ ಉಸಿರಾಟ. ಸೊ ಇದರಿಂದ ಅವರು ತಮ್ಮನ್ನ ತಾವು ಕಾಮಾಗೂ ಇಟ್ಕೋಬಹುದು, ಮತ್ತೆ ಮಗುಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈನೂ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ಅವರ ಗಮನ ಬೇರೆ ಕಡೆಗೆ ಹೋಗುತ್ತೆ, ಬ್ರೀದಿಂಗ್ ಮೇಲೆ ಹೋಗುತ್ತೆ. ಸೊ ಆವಾಗ ಪೇನ್ ಕೂಡ ಅವ್ರಿಗೆ ಕಮ್ಮಿ ಅಂತ ಅನ್ಸತ್ತೆ. ಹೆರಿಗೆಗೆ ಅವರನ್ನ ಹೇಗೆ ಸಿದ್ಧಪಡಿಸ್ಕೋಬೇಕಂದ್ರೆ ನಿಯಮಿತವಾದ ವ್ಯಾಯಾಮ ಮಾಡೋದ್ರಿಂದ ಅವರ ಮಸಲ್ಸ್ ಕೂಡ ಬಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂದ್ರೆ ನೀರು, ಈಗ ಕೆಲವೊಬ್ರು ವಾಟರ್ ಬರ್ತ್ ಅಂತ ಹೇಳ್ತೀವಿ, ಅಂದ್ರೆ ಬಾತ್ ಟಬ್ಗಳಿರತ್ತೆ, ಅದರಲ್ಲಿ ಅವರು ಕುತ್ಕೊಂಡು ನೋವು ಬರುವಾಗ ಅದನ್ನೆಲ್ಲಾನು ಲೈಕ್ ನಮ್ ನಾರ್ಮಲ್ ಟೆಂಪರೇಚರ್ ಅಂದ್ರೆ 37.5 degrees ಅಷ್ಟು ನೀರಿನ ಟೆಂಪರೇಚರ್ ಇಟ್ಕೊಂಡು ಅವ್ರ ನೀರಲ್ಲೇ ಇಟ್ಕೊಂಡು, ಸೊ ಅದು ಅವಾಗ ಅವ್ರಿಗೆ ನೋವು ಸ್ವಲ್ಪ ಕಡಿಮೆ ಅಂತ ಅನ್ಸತ್ತೆ. ಇಲ್ಲ ಒಂದು ಬಿಸಿ ನೀರಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಅದರಲ್ಲಿ ಅವ್ರಿಗೆ ಬೆನ್ನು ನೋವು ಅದೆಲ್ಲಾನು ಕಮ್ಮಿ ಆಗತ್ತೆ. ಇನ್ನೊಂದು ಅವ್ರ ಜೊತೆಗೆ ಯಾರು ಇರ್ತಾರೆ ಅವರು ಸ್ವಲ್ಪ ಮಸಾಜ್ ಮಾಡ್ಬೋದು, ಬೆನ್ನನ್ನ ಮಸಾಜ್ ಮಾಡ್ಬೋದು ನೋವು ಬರ್ತಾ ಇರೋಂತ ಸಮಯದಲ್ಲಿ. ಅವರು ಯಾವ್ದಾನು ಮ್ಯೂಸಿಕ್ ನ ಕೇಳ್ಬೋದು. ಇವೆಲ್ಲ ಏನಂದ್ರೆ ಒಂದು ಗೇಟ್ ಕಂಟ್ರೋಲ್ ಥಿಯರಿ ಆಫ್ ಪೇನ್ ಅಂತ. ಈಗ ನಮ್ಗೆಲ್ಲಾದ್ರೂ ನೋವಾದಾಗ ಆ ನೋವಿಂದ ಸಿಗ್ನಲ್ಸ್ ಸ್ಪೈನಲ್ ಕಾರ್ಡ್ ಅಥವಾ ಮೆದ್ಲು ಬಳ್ಳಿ ಮೂಲಕ ಬ್ರೈನ್ಗೆ ಹೋಗತ್ತೆ. ಸೊ ಸಿಗ್ನಲ್ಸ್ ಅಲ್ಲಿ ಹೋಗುವಾಗ ಆ ಸ್ಪೈನಲ್ ಕಾರ್ಡ್ ಅಲ್ಲಿ ಇರೋ ಗೇಟ್ ಓಪನ್ ಆಗ್ಬಿಟ್ಟು ಮೆದ್ಲು ಅದನ್ನ ಇಲ್ಲಿ ನೋವಾಗ್ತಿದೆ ಅಂತ ಗೊತ್ತಾಗತ್ತೆ. ಈ ನಾನೇನ್ ಹೇಳ್ದೆ ಈ ಟಚ್ ಆಗಿರ್ಬೋದು ಅಥವಾ ಮಸಾಜ್ ಆಗಿರ್ಬೋದು ಅಥವಾ ಐಸ್ ಪ್ಯಾಕ್ಸ್ ಇಟ್ಕೊಳ್ಬೋದು ಅಥವಾ ಬಿಸಿ ಶಾಖ ಕೊಟ್ಕೋಬಹುದು, ಇವೆಲ್ಲ ಏನಂದ್ರೆ ನಾನ್ ಪೇನ್ಫುಲ್ ಸಿಗ್ನಲ್ಸ್. ಸೊ ನಾವು ಇದನ್ನೆಲ್ಲ ಅಳವಡಿಸಿದಾಗ ನಾನ್ ಪೇನ್ಫುಲ್ ಸಿಗ್ನಲ್ಸ್ ನಾವು ಕೊಟ್ಟಾಗ ಅದು ಆ ಗೇಟ್ನ ಕ್ಲೋಸ್ ಮಾಡತ್ತೆ, ಅವಾಗ ಮೆದ್ಲಿಗೆ ಅದು ನೋವಾಗ್ತಿದೆ ಅಂತ ಗೊತ್ತಾಗಲ್ಲ ಅಷ್ಟು. ಸೊ ಈ ರೀತಿ ಈಗ ಮಸಾಜ್ ಮಾಡೋದ್ರಿಂದ ಹೇಗ್ ನೋವು ಕಮ್ಮಿ ಆಗತ್ತೆ ಅಂದ್ರೆ ಅದೇನೆ, ಪೇನು ನಿಮ್ಗೆ ಬರ್ತಾ ಇದ್ದಾಗ ನಾವು ಮಸಾಜ್ ಮಾಡಿದಾಗ ಈ ಗೇಟ್ ಕ್ಲೋಸ್ ಆಗ್ಬಿಟ್ಟು ಮೆದ್ಲಿಗೆ ರೀಚ್ ಆಗ್ತಾ ಇರಲ್ಲ. ಸೊ ಮೆದ್ಲು ಡಿಸ್ಟ್ರಾಕ್ಟ್ ಆಗತ್ತೆ, ಸೊ ನಮ್ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಹೋಗತ್ತೆ. ಸೊ ಆವಾಗ ನಮ್ಗೆ ನೋವು ಕಮ್ಮಿ ಅಂತ ಅನ್ಸತ್ತೆ. ಇದೆಲ್ಲ ನೈಸರ್ಗಿಕವಾದ ಟೆಕ್ನಿಕ್ಸ್. ಇನ್ನ ವೈದ್ಯಕೀಯ ಇದಕ್ಕೆ ಬಂದ್ರೆ ಎಪಿಡ್ಯೂರಲ್ ಅನಾಲ್ಜಿಸಿಯಾ ಅಂತ ಹೇಳ್ತೀವಿ, ಅದು ಬಹಳಷ್ಟು ನೋವನ್ನ ಕಮ್ಮಿ ಮಾಡತ್ತೆ. ಸೊ ಈ ಎಪಿಡ್ಯೂರಲ್ ಅಂದ್ರೆ ಏನಂದ್ರೆ ಜನನ ನಾಳದಿಂದ ಮೆದ್ಲಿಗೆ ಹೋಗ್ತಾ ಇರೋ ನೋವಿನ ಪ್ರಚೋದನೆನ ಸಾಗಿಸ್ತಾ ಇರೋ ನರಗಳನ್ನ ಮರುಗಟ್ಸೋದು. ಸೊ ಬೆನ್ನಿಗೆ ಒಂದು ಸಣ್ಣ ಟ್ಯೂಬ್ ಹಾಕ್ತಿವಿ, ಆ ಟ್ಯೂಬ್ ಮುಖಾಂತರ ಇಂಜೆಕ್ಷನ್ ಕೊಡ್ತಾ ಇರೋದು. ಇದನ್ನ ಎಷ್ಟು ಸಮಯ ಬೇಕಾದ್ರೂ ನಾವು ಇಟ್ಕೊಂಡಿರ್ಬೋದು. ಸೊ ಡೆಲಿವರಿ ಎಲ್ಲ ಆದ್ಮೇಲೆ ಅದನ್ನ ತೆಗಿತೀವಿ ನಾವು. ಸೊ ಅದನ್ನ ಎಪಿಡ್ಯೂರಲ್ ಅಂತ ಕರಿತೀವಿ. ಅದನ್ನ ಅರವಳಿಕೆ ತಜ್ಞರು ಇರ್ತಾರೆ, ಅನಸ್ತೀಶಿಯಾ ಡಾಕ್ಟರ್, ಅವ್ರು ಹಾಕ್ತಾರೆ. ಸೊ ಅದರ ಮುಖಾಂತರ ಇಂಜೆಕ್ಷನ್ಸ್ ಕೊಟ್ಕೊಂಡು ಅದರಲ್ಲಿ ಕಮ್ಮಿ ಆಗತ್ತೆ.
1: ಅದೆಲ್ಲ ವೈದ್ಯರು ನಿರ್ಧಾರ ಮಾಡ್ತೀರಾ. ಇನ್ನೊಂದೇನಂತಂದ್ರೆ ಈ ತರದ ನೀವು ಮೊದ್ಲೇ ಹೇಳಿದ್ರಿ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ವೈದ್ಯರು ಹೇಳಿದ ಹಾಗೆ ಚಟುವಟಿಕೆಗಳನ್ನ ಅಂದ್ರೆ ಎಕ್ಸರ್ಸೈಸಸ್ ಇವೆಲ್ಲವನ್ನ ಮಾಡ್ತಾ ಹೋದ್ರೆ ಸಹಜ ಹೆರಿಗೆ ಸಾಧ್ಯತೆ ಹೆಚ್ಚು ಮತ್ತೆ ನೋವು ಕಡಿಮೆ ಅಂತ ಹೇಳ್ತೀರಾ. ಅದೆಲ್ಲವನ್ನ ವೈದ್ಯರೊಂದಿಗೆ ಚರ್ಚಿಸಿ ಮುಂದುವರಿಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ತೆ. ಧನ್ಯವಾದ.
2: ಶಿವ್ಯ IVF ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಗುರು ಥಿಯೇಟರ್ ಹಿಂಭಾಗ BM ರೋಡ್ ಹಾಸನ. ಇಲ್ಲಿ IUI IVF ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
3: ಇದುವರೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ನೋವು ರಹಿತ ಹೆರಿಗೆ ಈ ಕುರಿತು ಹಾಸನದ ಶಿವ್ಯ IVF ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು IVF ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್ ಅವರಿಂದ ಮಾಹಿತಿ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
4: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, BM ರಸ್ತೆ, ಹಾಸನ.
5: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
9: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
8: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
11: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
13: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ, 4ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-63-7300. ಜೀವ ಐವಿಎಫ್, ಕೆಆರ್ಪುರಂ, 4ನೇ ಕ್ರಾಸ್, ಹಾಸನ.
14: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
15: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 8 ಗಂಟೆಗಳಾಗುತ್ತಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ಚಂಪಾರಣ್ಯದ ವಿಚಾರಣೆಯ ಇತಿಹಾಸವನ್ನು ಪೂರ್ಣವಾಗಿ ಹೇಳುವುದೆಂದರೆ ಆ ಕಾಲದ ಚಂಪಾರಣ್ಯದ ರೈತನ ಕಥೆಯನ್ನೇ ಹೇಳಬೇಕಾಗುತ್ತದೆ. ಅದು ಈ ಅಧ್ಯಾಯಗಳಲ್ಲಿ ಸಾಧ್ಯವಿಲ್ಲ. ಚಂಪಾರಣ್ಯದಲ್ಲಿ ನಾನು ನಡೆಸಿದ ವಿಚಾರಣೆ ಸತ್ಯ ಮತ್ತು ಅಹಿಂಸೆಯಲ್ಲಿ ಒಂದು ಧೀರತನದ ಪ್ರಯೋಗವಾಗಿತ್ತು. ಆ ದೃಷ್ಟಿಯಿಂದ ತಿಳಿಸಲು ಅರ್ಹವಾದ ವಿಷಯವನ್ನು ಮಾತ್ರ ನಾನು ವಾರವಾರವೂ ಇಲ್ಲಿ ಬರೆಯುತ್ತಿದ್ದೇನೆ. ಗೋರಖ್ ಬಾಬು ಅವರ ಮನೆಯಲ್ಲಿ ವಿಚಾರಣೆಯನ್ನು ನಡೆಸಬೇಕಾದರೆ ಪಾಪ ಅವರನ್ನು ಮನೆ ಬಿಟ್ಟು ಓಡಿಸದೆ ಸಾಧ್ಯವಿರಲಿಲ್ಲ. ಹಾಗೂ ಮೋತಿಹಾರಿಯ ಜನರು ನಮಗೆ ಮನೆಯನ್ನು ಬಾಡಿಗೆಗೆ ಕೊಡುವಷ್ಟರ ಮಟ್ಟಿಗೆ ಇನ್ನೂ ಭಯದಿಂದ ಬಿಡುಗಡೆ ಹೊಂದಿರಲಿಲ್ಲ. ಹೇಗೋ ಮಾಡಿ ಬ್ರಿಜ್ ಕಿಶೋರ್ ಬಾಬು ಅವರು ಉಪಾಯದಿಂದ ಒಂದು ಮನೆಯನ್ನು ಸಂಪಾದಿಸಿಕೊಂಡರು. ಅದಕ್ಕೆ ಸೇರಿದಂತೆ ದೊಡ್ಡದಾದ ಬಯಲಿತ್ತು. ನಂತರ ಅಲ್ಲಿ ನಾವೆಲ್ಲ ಹೋದೆವು. ಈ ಕೆಲಸವನ್ನು ಹಣವಿಲ್ಲದೆ ಮಾಡುವುದು ಸಾಧ್ಯವಿರಲಿಲ್ಲ. ಅಲ್ಲಿಯವರೆಗೆ ಈ ರೀತಿಯ ಕೆಲಸಗಳಿಗಾಗಿ ಜನತೆಯಿಂದ ಹಣವನ್ನು ಕೇಳುವುದು ಪದ್ಧತಿಯಾಗಿರಲಿಲ್ಲ. ಬ್ರಿಜ್ ಕಿಶೋರ್ ಬಾಬು ಮತ್ತು ಇತರ ವಕೀಲರು ತಾವೇ ಈ ಕಾರ್ಯಗಳಿಗೆ ಬೇಕಾದ ಹಣವನ್ನು ಕೊಡುತ್ತಿದ್ದರು. ಅಥವಾ ಅವಶ್ಯಕತೆ ಬಿದ್ದಾಗ ಧನಿಕರಾದ ಸ್ನೇಹಿತರಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದರು. ತಾವು ಹಾಗೂ ಇತರರು ಕೊಡಲು ಶಕ್ತರಾಗಿರುವಾಗ ಉಳಿದವರನ್ನು ಕೇಳುವುದು ಹೇಗೆ ಎಂಬುದು ಅವರ ವಾದವಾಗಿತ್ತು. ಚಂಪಾರಣ್ಯದ ರೈತರಿಂದ ಏನನ್ನೂ ತೆಗೆದುಕೊಳ್ಳಬಾರದು ಎಂದು ನಾನು ನಿರ್ಧರಿಸಿದ್ದೆ. ಹಾಗೆ ತೆಗೆದುಕೊಂಡಿದ್ದರೆ ಅದು ಖಂಡಿತ ಅಪಾರ್ಥಕ್ಕೆ ಎಡೆಮಾಡಿಕೊಡುತ್ತಿತ್ತು. ಹಾಗೆ ಈ ವಿಚಾರಣೆಗಾಗಿ ದೇಶದ ಎಲ್ಲೆಡೆಯಿಂದಲೂ ಹಣವನ್ನು ಸಂಗ್ರಹಿಸಬಾರದೆಂದು ದೃಢವಾದ ಸಂಕಲ್ಪ ಮಾಡಿದ್ದೆ. ಏಕೆಂದರೆ ಹಾಗೆ ಮಾಡಿದರೆ ಅದು ಅಖಿಲ ಭಾರತೀಯ ಮತ್ತು ರಾಜಕೀಯ ಸ್ವರೂಪವಾಗುತ್ತಿತ್ತು. ಬೊಂಬಾಯಿಯ ಕೆಲವು ಮಿತ್ರರು 15,000 ರೂಪಾಯಿಗಳನ್ನು ಕೊಡಲು ಮುಂದೆ ಬಂದರು. ಅದನ್ನು ನಾನು ಕೃತಜ್ಞತೆಯಿಂದ ನಿರಾಕರಿಸಿದೆ. ಚಂಪಾರಣ್ಯದ ಹೊರಗಡೆ ಇದ್ದ ಧನಿಕ ಬಿಹಾರಿಗಳಿಂದ ಬ್ರಿಜ್ ಕಿಶೋರ್ ಬಾಬು ಅವರ ಸಹಾಯದಿಂದ ಸಾಧ್ಯವಾದಷ್ಟು ಹಣವನ್ನು ಕೂಡಿಸಬೇಕೆಂದು, ಇನ್ನೂ ಹೆಚ್ಚಾಗಿ ಬೇಕಾದರೆ ರಂಗೂನಿನ ಮಿತ್ರರಾದ ಡಾ ಮೆಹ್ತಾ ಅವರನ್ನು ಕೇಳಬೇಕೆಂದು ನಿಶ್ಚಯಿಸಿದೆ. ನನಗೆ ಅವಶ್ಯಕವಾದಾಗ ಬೇಕಾದಷ್ಟು ಹಣವನ್ನು ಕೊಡಲು ಡಾ ಮೆಹ್ತಾ ಅವರು ತತ್ಕ್ಷಣವೇ ಒಪ್ಪಿಕೊಂಡರು. ಹೀಗೆ ನಾವು ಹಣದ ಚಿಂತೆಯನ್ನು ನೀಗಿಸಿದೆವು. ಚಂಪಾರಣ್ಯದ ಸ್ಥಿತಿಗತಿಗಳಿಗೆ ಹೊಂದುವಂತೆ ನಮ್ಮ ಕಾರ್ಯದಲ್ಲಿ ಅತ್ಯಂತ ಮಿತವ್ಯಯವನ್ನು ಸಾಧಿಸುವುದು ನಮ್ಮ ಗುರಿಯಾಗಿತ್ತು. ಆದ್ದರಿಂದ ನಮಗೆ ತುಂಬಾ ಹಣ ಬೇಕಾಗುವ ಸಂಭವ ಇರಲಿಲ್ಲ. ನಿಜವಾಗಿಯೂ ಹೆಚ್ಚು ಹಣ ಬೇಕಾಗಿರಲಿಲ್ಲ ಎಂಬುದು ನಮಗೆ ಕೊನೆಯಲ್ಲಿ ಗೊತ್ತಾಯಿತು. ನಾವು 3,000 ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚ ಮಾಡಲಿಲ್ಲ ಎಂಬುದು ನನ್ನ ಅನಿಸಿಕೆ. ನಾವು ಶೇಖರಿಸಿದ ಹಣದಿಂದಲೇ 100 ರೂಪಾಯಿಗಳು ನಮ್ಮಲ್ಲಿ ಉಳಿದವೆಂದು ನನಗೆ ನೆನಪಿದೆ. ಪ್ರಾರಂಭದ ದಿನಗಳಲ್ಲಿ ನಮ್ಮ ಜೊತೆಗಾರರ ವಿಚಿತ್ರವಾದ ಜೀವನ ಕ್ರಮ ನನಗೆ ನಿರಂತರ ಹಾಸ್ಯ ಮತ್ತು ವಿನೋದದ ಪ್ರಶ್ನೆಯಾಗಿತ್ತು. ಪ್ರತಿ ವಕೀಲರಿಗೂ ಒಬ್ಬೊಬ್ಬ ಸೇವಕ, ಒಬ್ಬ ಅಡಿಗೆಯವನಿದ್ದ. ಆದ್ದರಿಂದ ಎಲ್ಲರಿಗೂ ಬೇರೆ ಬೇರೆಯಾದ ಅಡಿಗೆ ಮನೆಗಳಿದ್ದವು. ಅನೇಕ ವೇಳೆ ಅವರು ಹೊತ್ತು ಮೀರಿ, ಅಂದರೆ ಅರ್ಧರಾತ್ರಿಯಲ್ಲೂ ಸಹ ಊಟ ಮಾಡುತ್ತಿದ್ದರು. ತಮ್ಮ ತಮ್ಮ ವೆಚ್ಚಗಳನ್ನು ಅವರೇ ಮಾಡಿಕೊಳ್ಳುತ್ತಿದ್ದರು. ಅವರ ನಿಯಮರಹಿತ ಜೀವನ ನನಗೆ ತುಂಬಾ ಚಿಂತೆಯನ್ನುಂಟು ಮಾಡಿತು. ನಾವು ಗಾಢ ಮಿತ್ರರಾದ್ದರಿಂದ ಒಬ್ಬರನ್ನೊಬ್ಬರು ತಪ್ಪು ತಿಳಿದುಕೊಳ್ಳುವ ಸಂಭವ ಇರಲಿಲ್ಲ. ನನ್ನ ಹಾಸ್ಯವನ್ನು ಅವರು ನಗು ನಗುತ್ತಲೇ ಸ್ವೀಕರಿಸುತ್ತಿದ್ದರು. ಕೊನೆಯಲ್ಲಿ ಸೇವಕರನ್ನು ತೆಗೆದುಹಾಕಬೇಕೆಂದು, ಅಡಿಗೆ ಮನೆಗಳನ್ನೆಲ್ಲ ಒಂದು ಮಾಡಬೇಕೆಂದು, ಕ್ಲುಪ್ತ ಕಾಲವನ್ನು ಎಲ್ಲರೂ ಅನುಸರಿಸಬೇಕೆಂದು ನಿರ್ಣಯಿಸಲಾಯಿತು. ಎಲ್ಲರೂ ಶಾಖಾಹಾರಿಗಳಾಗಿರಲಿಲ್ಲ. ಆದರೆ ಎರಡೂ ಅಡಿಗೆ ಮನೆಯನ್ನು ನಡೆಸಿದ್ದರೆ ವೆಚ್ಚ ಹೆಚ್ಚಾಗುತ್ತಿದ್ದರಿಂದ ಎಲ್ಲರೂ ಒಂದೇ ಶಾಖಾಹಾರ ಅಡಿಗೆ ಮನೆ ಸಾಕು ಎಂದು ತೀರ್ಮಾನಿಸಿದರು. ಸಾದಾ ಆಹಾರವನ್ನು ತೆಗೆದುಕೊಳ್ಳುವ ನಿಯಮವನ್ನು ಅಂಗೀಕರಿಸುವುದು ಅಗತ್ಯವೆಂದು ತೋರಿತು. ಈ ಏರ್ಪಾಡುಗಳಿಂದ ನಮ್ಮ ವೆಚ್ಚ ಬಹಳ ಮಟ್ಟಿಗೆ ಕಡಿಮೆಯಾಯಿತು. ನಮಗೆ ಬಹಳ ಸಮಯವೂ ಶಕ್ತಿಯೂ ಉಳಿಯಿತು. ಅವೆರಡೂ ಬಹಳ ಮುಖ್ಯವಾಗಿದ್ದವು ನಮಗೆ. ತಮ್ಮ ಹೇಳಿಕೆಗಳನ್ನು ಕೊಡಲು ರೈತರು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರ ಜೊತೆಯಲ್ಲಿ ಅವರ ಅಸಂಖ್ಯಾತ ಸಂಗಡಿಗರ ಸೈನ್ಯವೂ ಬರುತ್ತಿತ್ತು. ಮನೆಯ ಆವರಣ, ತೋಟ ಎಲ್ಲ ಅವರಿಂದಲೇ ತುಂಬಿ ಹೋಗಿತ್ತು. ನನ್ನ ದರ್ಶನಕ್ಕಾಗಿ ಬರುತ್ತಿದ್ದವರಿಂದ ನನ್ನನ್ನು ರಕ್ಷಿಸಲು ನನ್ನ ಸಂಗಡಿಗರು ಮಾಡಿದ ಪ್ರಯತ್ನ ಅನೇಕ ವೇಳೆ ವಿಫಲವಾಗುತ್ತಿದ್ದವು.
ದರ್ಶನಾರ್ಥಿಗಳಿಗೆ ನನ್ನನ್ನ ಕ್ಲುಪ್ತ ಕಾಲದಲ್ಲಿ ಪ್ರದರ್ಶಿಸುತ್ತಿದ್ದರು. ಕೊನೆಯ ಪಕ್ಷ 5 ಅಥವಾ 7 ಜನ ಸ್ವಯಂ ಸೇವಕರು ರೈತರ ಹೇಳಿಕೆಗಳನ್ನು ತೆಗೆದುಕೊಳ್ಳಲು ಬೇಕಾಗಿದ್ದರು. ಹಾಗಾದರೂ ಸಹ ಕೆಲವು ವೇಳೆ ರೈತರು ತಮ್ಮ ಹೇಳಿಕೆಯನ್ನು ಕೊಡಲು ಅವಕಾಶವಾಗದೆ ಸಾಯಂಕಾಲದ ವೇಳೆಗೆ ಹಾಗೆಯೇ ಹಿಂದಿರುಗಬೇಕಾಗಿತ್ತು. ಈ ಎಲ್ಲ ಹೇಳಿಕೆಗಳು ಅವಶ್ಯಕವಾಗಿರಲಿಲ್ಲ, ಅವುಗಳಲ್ಲಿ ಅನೇಕ ಪುನರುಕ್ತಿಗಳೇ ಆಗಿದ್ದವು. ಆದರೆ ಹಾಗೆ ಮಾಡದ ಹೊರತು ಜನರಿಗೆ ತೃಪ್ತಿ ಇರಲಿಲ್ಲ. ಆ ವಿಷಯದಲ್ಲಿ ಅವರ ಭಾವನೆ ನನಗೆ ಅರ್ಥವಾಯಿತು. ಹೇಳಿಕೆಗಳನ್ನು ಬರೆದುಕೊಳ್ಳುವವರು ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗಿತ್ತು. ಪ್ರತಿ ರೈತರನ್ನು ಎಚ್ಚರಿಕೆಯಿಂದ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಪ್ರಶ್ನೆಗಳಿಗೆ ಸರಿಯಾದ ಸಮಾಧಾನ ಕೊಡದವರ ಹೇಳಿಕೆಗಳನ್ನು ತಿರಸ್ಕರಿಸಬೇಕಾಗಿತ್ತು. ಇದಕ್ಕೆ ಬಹಳ ಕಾಲ ಹಿಡಿಯುತ್ತಿತ್ತು. ಆದರೆ ಇದರಿಂದ ಕೊಟ್ಟ ಹೇಳಿಕೆಗಳು ಸತ್ಯಬದ್ಧವಾಗಿದ್ದವು. ಹೇಳಿಕೆಗಳನ್ನು ಬರೆದುಕೊಳ್ಳುತ್ತಿರುವಾಗ ಗುಪ್ತ ಪೊಲೀಸ್ ಅಧಿಕಾರಿಯೊಬ್ಬರು ಯಾವಾಗಲೂ ನಮ್ಮ ಜೊತೆ ಇರುತ್ತಿದ್ದರು. ಅವರು ಅಲ್ಲಿ ಬರುವುದನ್ನು ನಾವು ತಡೆಯಬಹುದಾಗಿತ್ತು. ಆದರೆ ಅವರನ್ನು ಅಡ್ಡಿಪಡಿಸಬಾರದು, ಅವರನ್ನು ಮರ್ಯಾದೆಯಿಂದ ಕಾಣಬೇಕು, ಅವರಿಗೆ ಸಾಧ್ಯವಾದ ವಿಷಯಗಳನ್ನೆಲ್ಲ ತಿಳಿಸಬೇಕು ಎಂದು ನಾವು ಮೊದಲಿನಿಂದಲೇ ತೀರ್ಮಾನಿಸಿದ್ದೆವು. ಇದರಿಂದ ನನಗೆ ಯಾವ ಕಷ್ಟವೂ ಆಗುವಂತಿರಲಿಲ್ಲ. ಅದರ ಬದಲಾಗಿ ಗುಪ್ತ ಪೊಲೀಸ್ ಅಧಿಕಾರಿಯ ಎದುರುಗಡೆಯೇ ನಾವು ಹೇಳಿಕೆಗಳನ್ನು ಬರೆದುಕೊಳ್ಳುತ್ತಿದ್ದುದು ರೈತರಿಗೆ ಇನ್ನೂ ಹೆಚ್ಚು ಧೈರ್ಯವನ್ನು ಕೊಟ್ಟಿತು. ಒಂದು ಕಡೆ ಗುಪ್ತ ಪೊಲೀಸಿನವರ ವಿಷಯದಲ್ಲಿ ಮಿತಿಮೀರಿದ ಭಯ ರೈತರ ಮನಸ್ಸಿನಿಂದ ಮಾಯವಾಯಿತು. ಮತ್ತೊಂದು ಕಡೆ ಅವರು ಇದ್ದುದರಿಂದ ಹೇಳಿಕೆಯಲ್ಲಿನ ಅತಿಶಯೋಕ್ತಿಗಳ ಮೇಲೆ ಸ್ವಾಭಾವಿಕವಾದ ಹತೋಟಿ ಉಂಟಾಯಿತು. ಜನರನ್ನು ಬಲೆಗೆ ತಳ್ಳುವುದು ಗುಪ್ತ ಪೊಲೀಸರ ಕೆಲಸವಾದ್ದರಿಂದ ರೈತರು ಸ್ವಾಭಾವಿಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ತೋಟಗಾರರನ್ನು ಸಿಟ್ಟಿಗೇಳಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಮೃದುತ್ವದಿಂದ ಅವರನ್ನು ಒಲಿಸಿಕೊಳ್ಳಲು ನಾನು ಬಯಸಿದ್ದೆ. ಆದ್ದರಿಂದ ಯಾರ ವಿಷಯದಲ್ಲಿ ಗಂಭೀರವಾದ ಆರೋಪಗಳು ಇದ್ದವೋ ಅಂತಹ ತೋಟಗಾರರಿಗೆ ಬರೆದು ಅವರನ್ನು ಸಂಧಿಸಿದೆ. ನಾನು ತೋಟಗಾರರ ಸಂಘಕ್ಕೆ ಭೇಟಿ ಇತ್ತು. ಅವರ ಮುಂದೆ ರೈತರ ಕುಂದುಕೊರತೆಗಳನ್ನು ವಿವರಿಸಿ ಅವರ ಅಭಿಪ್ರಾಯಗಳನ್ನು ತಿಳಿದುಕೊಂಡೆ. ಕೆಲವು ರೈತರು ನನ್ನನ್ನು ದ್ವೇಷಿಸಿದರು, ಕೆಲವರು ಉದಾಸೀನರಾಗಿದ್ದರು, ಇನ್ನು ಕೆಲವು ಮಂದಿ ನನ್ನಲ್ಲಿ ಸೌಜನ್ಯವನ್ನು ತೋರಿದರು.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಎಚ್ ಕೆ ನಾರಾಯಣ ಅವರು ಹಾಡಿರುವ ಪುರಂದರದಾಸರ ಒಂದು ಭಕ್ತಿಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ.

ಪ್ರಿಯ ಕೇಳಿದರೆ, ಇವತ್ತಿನ ಚಿತ್ರಚೈತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಭಾರತದ ಗಾಯನ ಕ್ಷೇತ್ರದಲ್ಲಿ ಅದ್ಭುತ ಹೆಸರು ಮಾಡಿರುವ, ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಹಾಗೆಯೇ ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲಿ ಹಾಗೆಯೇ ಹಿಂದಿಯಲ್ಲೂ ಕೂಡ ಅಪರೂಪದ ಗೀತೆಗಳನ್ನು ಹಾಡಿರುವ, ಅಪರೂಪದಲ್ಲಿ ಅಪರೂಪವಾದ ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರರಾಗಿರುವ ಗುರುವಾಯೂರು ಕೃಷ್ಣ ಕೇರಳದ ಅಯ್ಯಪ್ಪಸ್ವಾಮಿ ಭಕ್ತಿಗೀತೆಗಳನ್ನು ಅಪರಿಮಿತ ಭಕ್ತಿಯಿಂದ ತನ್ಮಯತೆ ಗಳಿಸಿ ಹಾಡುವಂತ ಒಬ್ಬ ಹಾಡುಗಾರನನ್ನು ಪರಿಚಯಿಸುತ್ತಿದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ಹಿನ್ನೆಲೆ ಗಾಯಕರಾಗಿರುವ ಅಪರೂಪದ ಗಾಯಕರ ಬಗ್ಗೆ ಮಾತನಾಡುತ್ತಾ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳುತ್ತಾ ಹೋಗ್ತಾ ಇರೋಣ. ಇಷ್ಟೊಂದು ಪೀಠಿಗೆ ಹಾಕಿ ಕಲಾವಿದ ಯಾರು ಅಂತ ನಿಮಗೆ ಈಗಾಗಲೇ ತಿಳಿದಿದೆ ಅಂದ ನನ್ನ ಭಾವನೆ. ಹೌದು, ಅದೇ ಅಪರೂಪದ ಅಭಿಮಾನದ ನಮ್ಮೆಲ್ಲರ ಅಪೂರ್ವ ಗಾಯಕ ಕೆಜೆ ಯೇಸುದಾಸ್. ಅಪರೂಪದ ಈ ಗಾಯಕರ ಬಗ್ಗೆ ಹೇಳ್ತಾ ಮೊದಲಿಗೆ ಹೆಂಡತಿ ಬೇಕು ಹೆಂಡತಿ ಚಿತ್ರದಲ್ಲಿ ನಮ್ಮ ನಾಡಿನ ಪ್ರಸಿದ್ಧ ಬೇಲೂರು ಶಿಲಾ ಬಾಲಿಕೆಗೆ ತನ್ನ ಪ್ರೇಯಸಿಯನ್ನು ಹೋಲಿಸಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಅಷ್ಟೇ ಶೃಂಗಾರ ಭಾವದಿಂದ ಪುಳಕಗೊಳ್ಳುವಂತಹ ತಮ್ಮ ಕಂಠಸಿರಿಯಿಂದ ನಮ್ಮೆಲ್ಲರನ್ನು ಪುಳಕಗೊಳಿಸಿರುವ ಗೀತೆಯನ್ನು ಮೊದಲಿಗೆ ಕೇಳೋಣ. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಬನ್ನಿ ಈಗ ಕೇಳೋಣ ಹೆಂಡತಿ ಬೇಕು ಹೆಂಡತಿ ಚಿತ್ರದ ಕೆಜೆ ಯೇಸುದಾಸ್ ಅವರು ಹಾಡಿರುವ ಈ ಗೀತೆಯನ್ನು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಅಸ್ಲಿ ನೋಟ್ ನಲ್ಲಿ ಯಾಕಾಡ್ತೀಯ
5: ಬ್ರೋ? ಇದು ಹರಿದಿದೆ.
4: ಇಲ್ ಕೇಳು, ಹರಿದುಗಿರ್ದಿರೋ ಅಥವಾ ಹಳೆ ನೋಟನ್ನು
6: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
5: ವಾವ್, ಹೊಸ ನೋಟ್ ಸಿಗುತ್ತಾ?
4: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ಪ್ರಿಯ ಕೇಳಿದರೆ, ನಾಗಕಾಳಭೈರವ ವಿಷ್ಣುವರ್ಧನ್ ಅಭಿನಯಿಸಿದ ಚಿತ್ರ. ಈ ಚಿತ್ರದಲ್ಲಿ ಪ್ರಾಣಿಗಳನ್ನು ಕಥಾ ನಾಯಕನ ಜೊತೆಯಲ್ಲಿ ಪೋಷಕ ಪಾತ್ರದಲ್ಲಿ ಬಳಸಿಕೊಂಡು ಮಾಡಿದಂಥ ಚಿತ್ರ. ನಾಯಿ, ಗೂಳಿ, ಹೀಗೆ ಪ್ರಾಣಿಗಳನ್ನು ತಮ್ಮೊಟ್ಟಿಗೆ ಹೇಗೆ ಹೊಂದಿಸಿಕೊಂಡು ಬಾಳಬಹುದು, ಅವು ಹೇಗೆ ನೆರವಾಗುತ್ತವೆ ಎಂಬುದು ಈ ಕಥೆಯ. ಈ ಚಿತ್ರದಲ್ಲಿ ನಾಯಕ ವಿಷ್ಣುವರ್ಧನ್ ಯುವ ಯಂಗ್ ಅಂಡ್ ಎನರ್ಜಿಕ್ ಅಂತೀವಲ್ಲ, ಆ ರೀತಿ ಇದ್ದಂಥ ನಾಯಕ. ಅವನಿಗೆ ಎಷ್ಟು ಅಪರೂಪವಾದ ಯುವ ಧ್ವನಿಗೆ KJ ಯೇಸುದಾಸ್ ಅವರ ಧ್ವನಿ ಹೊಂದಿಕೊಂಡಿದೆ ಎಂದರೆ ಈ ಗೀತೆಯನ್ನು ಕೇಳಿ. ವಿಜಯ ನರಸಿಂಹ ಅವರ ಗೀತೆ, ವಿಜಯಭಾಸ್ಕರ್ ಅವರ ಸಂಗೀತ, ಪಿ ಸುಶೀಲಾ ಇವರೊಟ್ಟಿಗೆ ಹಾಡಿದ್ದಾರೆ. ಬನ್ನಿ ಈಗ ಕೇಳೋಣ ನಾಗಕಾಳ ಭೈರವ ಚಿತ್ರದ KJ ಯೇಸುದಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ಗೀತೆಯನ್ನು.

0: ಮಕ್ಕಳಿಲ್ಲವೇ? ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ IVF ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ IVF ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-632-7300. ಜೀವ IVF, KR ಪುರಂ, 4ನೇ ಕ್ರಾಸ್, ಹಾಸನ. ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ICSE ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ICSE ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
2: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
2: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
4: ಪ್ರಿಯ ಕೇಳಿದರೆ, ಒಂದು ಕಾಲದಲ್ಲಿ ಸದ್ದು ಮಾಡಿದ್ದ ಗೀತೆ ಅಂದರೆ ಹೀರೋ ಹೀರೋ ಹೀರೋ ನಾನೇ ನಾನೇ ನಾನೇ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಈ ಗೀತೆಯದ್ದೇ ಅಬ್ಬರ. ಅದೆಂದರೆ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ತಮ್ಮ ಮಗ ಮುರಳಿಯನ್ನು ನಾಯಕನನ್ನಾಗಿ ಮಾಡಿ ಲಾಂಚ್ ಮಾಡಲು ಮಾಡಿದ್ದಂತಹ ಭವ್ಯ ಹೊಸ ನಾಯಕಿಯಾಗಿ ಪರಿಚಯಿಸಿದಂತಹ ಚಿತ್ರದ ಗೀತೆ. ಚಿತ್ರ ಅಜೇಯ. ಪ್ರಜಾಮತ ವಾರಪತ್ರಿಕೆಯಲ್ಲಿ ಬರುತ್ತಿದ್ದ ಪ್ರೇಮ ಪರ್ವ ಧಾರಾವಾಹಿಯ ಕಥೆಯೇ ಈ ಚಿತ್ರದ ಕತೆ. ಅದ್ಭುತ ಯಶಸ್ಸು ಕಂಡ ಹೊಸ ಹಲೆಯ ಯುವ ನಾಯಕ ನಾಯಕಿಯರ ಚಿತ್ರ ಈ ಅಜೇಯ. ಈ ಗೀತೆ ಇದರಲ್ಲಿ ಅಜಯ್ ಎರಡು ಪಾತ್ರದಲ್ಲಿ ನಾಯಕಿಯನ್ನು ಒಲಿಸಿಕೊಳ್ಳುವ ಕತೆ. ಗೀತೆಯನ್ನಾಗಿ ಮಾರ್ಪಡಿಸಿ ಶ್ಯಾಮಸುಂದರ ಕುಲಕರ್ಣಿಯವರು ಗೀತೆ ಬರೆದಿದ್ದಾರೆ. ಕೆಜೆ ಯೇಸುದಾಸ್ ಅವರು ಎರಡೂ ಪಾತ್ರಗಳಿಗೆ ಒಂದೇ ಧ್ವನಿಯಲ್ಲಿ ಎಷ್ಟು ಅದ್ಭುತವಾಗಿ ಗೀತೆಯನ್ನು ಹಾಡಿದ್ದಾರೆಂದರೆ ಇಳೆಯರಾಜ ಅವರ ಅಪರೂಪದ ಸಂಗೀತ ಈ ಗೀತೆಗೆ ಮತ್ತಷ್ಟು ಮೆರುಗು ನೀಡಿದೆ. ಬನ್ನಿ ಈಗ ಕೇಳೋಣ ಅಜಯ ಚಿತ್ರದ ಕೆಜೆ ಯೇಸುದಾಸ್ ಅವರು ಹಾಡಿರುವ ಶ್ಯಾಮಸುಂದರ ಕುಲಕರ್ಣಿಯವರ ಗೀತೆ. ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು, ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಪ್ರಿಯ ಕೇಳಿದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಈ ಗೀತೆಯನ್ನು ಕೇಳಿದ್ದೀರಿ. ಕೆ ಜಿ ಯೇಸುದಾಸ್ ಅವರು ಹಾಡಿರುವಂತಹ ಅಪರೂಪವಾದ ಗೀತೆಗಳಲ್ಲಿ ಇದು ಕೂಡ ಒಂದು. ಹಂಸಲೇಖ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸುವ ಕಾಲ ಅದು. ಒಂದು ಪ್ರಾಯೋಗಿಕವಾಗಿ ರವಿಚಂದ್ರನ್ ಅವರು ಈ ಕಲಾವಿದನನ್ನು ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತ ಈಗಾಗಲೇ ನಿಗದಿಯಾಗಿದ್ದಂತಹ ಚಿತ್ರಕ್ಕೆ ಹಾಡನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಶಂಕರ್ ಗಣೇಶ್ ಅವರು ಈ ಚಿತ್ರದ ಗೀತೆಗೆ ಸಂಗೀತ ನೀಡಲು ತಯಾರಾಗಿರ್ತಾರೆ. ಅವರಿಗೆ ಆಗಲೇ ನಿಗದಿಯಾಗಿರ್ತದೆ. ಆದರೆ ಒಂದು ಗೀತೆಯನ್ನು ಇವರು ಬರೆದು ಸಂಗೀತವನ್ನು ನಿರ್ದೇಶನ ಮಾಡ್ತಾರೆ, ತಾವು ಅವಕಾಶ ಮಾಡಿಕೊಡಬಹುದಾ ಅಂತ ಆಗಾಗಲೇ ದೇಶದಾದ್ಯಂತ ಪ್ರಸಿದ್ಧವಾಗಿದ್ದಂತಹ ಶಂಕರ್ ಗಣೇಶನ್ ಅವರನ್ನು ಕೋರಿಕೊಂಡಾಗ ಅವರು ಎಷ್ಟು ಸಂತೋಷದಿಂದ, ಇರಲಿ, ಹೊಸ ಪ್ರತಿಭೆಗಳಿಗೆ ದಾರಿ ಮಾಡಿಕೊಡ್ಬೇಕು, ಬನ್ನಿ ಮಾಡಿ ಎಂದಾಗ ಆಗ ಸೃಷ್ಟಿಯಾಗಿದೆ ಈ ಗೀತೆ. ಎಂಥ ಅಪರೂಪವಾದ ಅವಕಾಶವನ್ನು ಅತ್ಯಂತ ಸದ್ಬಳಕೆ ಮಾಡಿಕೊಂಡಂಥ ಹಂಸಲೇಖ ಅವರು. ಆ ನಂತರ ನಡೆದಿದ್ದೆಲ್ಲ ಇತಿಹಾಸ. ಆ ಗೀತೆ ಈಗ ನಿಮಗಾಗಿ. ಬನ್ನಿ, ಕೆ ಜಿ ಯೇಸುದಾಸ್ ಅವರು ಹಾಡಿರುವ, ಹಂಸಲೇಖ ಅವರ ಸಾಹಿತ್ಯವಿರುವ, ಶಂಕರ್ ಗಣೇಶ್ ಅವರ ಸಂಗೀತ ಇರುವ ಈ ಗೀತೆ ಈಗ ನಿಮಗಾಗಿ.

ಪ್ರಿಯ ಕೇಳಿದರೆ, ನಾವೆಲ್ಲ ಬಲ್ಲ ಹಾಗೆ ದೃಢವಾದ ಬೇಸ್ ಧ್ವನಿ ಇರುವಂತಹ ಕಲಾವಿದರನ್ನು ಸಾಮಾನ್ಯವಾಗಿ ವಿಷಾದದ ಗೀತೆಗಳು, ಶೋಕ ಗೀತೆಗಳು, ಹಾಗೆ ತತ್ವ ಇರುವಂತಹ ಗೀತೆಗಳನ್ನು ಹಾಡಲು ಸಾಮಾನ್ಯವಾಗಿ ಬಳಸಿಕೊಳ್ಳುವುದು ರೂಢಿ. ಇಂಥ ವಿಷಾದವಾದ, ವಿಷಾದ ತುಂಬಿದ, ಗಾಢವಾದ ಧ್ವನಿಯನ್ನು ಹಾಡುವಂತಹ ಕಲಾವಿದರೆಂದರೆ ಅವರೇ ಕೆಜೆ ಯೇಸುದಾಸ್. ವಿಷ್ಣುವರ್ಧನ್ ಅಭಿನಯಿಸಿರುವ ಕರ್ಣ ಚಿತ್ರದಲ್ಲಿ ಒಂದು ಅಪರೂಪವಾದ ಸನ್ನಿವೇಶ ಬರ್ತದೆ. ನಾಯಕ ಅಷ್ಟೇನೂ ವಿದ್ಯೆಯಲ್ಲಿ ಮುಂದಿರದ, ಅಣ್ಣ ತಮ್ಮಂದಿರು ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗಿ ದೂರ ದೂರ ಇದ್ದಾಗ ತಂಗಿಗೆ ಮದುವೆ ಸಂದರ್ಭ ಬರ್ತದೆ. ಅಣ್ಣ ತಮ್ಮಂದಿರೆಲ್ಲ ಕೈಬಿಡ್ತಾರೆ. ಆದರೆ ವಿದ್ಯೆ ಕಡಿಮೆ ಇದ್ದ, ಮನೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಿದ್ದಂಥ ತಮ್ಮ ಕರ್ಣ, ಅವನು ತಂಗಿಯ ಮದುವೆಯ ಜವಾಬ್ದಾರಿ ಹೊರ್ತಾನೆ, ಅಪ್ಪನ ಹೆಗಲಿಗೆ ಹೆಗಲಾಗಿ ನಿಲ್ತಾನೆ, ದುಡ್ಡು ಹೇಗೆ ಹಂಚುತ್ತಾನೆ ಎನ್ನುವ ಸಂದರ್ಭ ಬಂದಾಗ ತನ್ನ ಮೂತ್ರಪಿಂಡವನ್ನೇ ದಾನಿಗಳೊಬ್ಬರಿಗೆ ಮಾರಿ ಮದುವೆಗೆ ಹಣ ತಂದು ಕೊಟ್ಟೋಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಫುಟ್ಬಾಲ್ ಆಟಕ್ಕೆ ಹೋಗ್ತೇನೆ ಅಂತ, ರಜದ ಮೇಲೆ ಹೋಗ್ತೇನೆ, ಮದುವೆಗೆ ಇರೋಕ್ಕಾಗಲ್ಲ ಅಂತ ಹೇಳಿ ಹೋಗುವಂಥ ಸಂದರ್ಭ. ಇಂಥ ಸಂದರ್ಭಕ್ಕೆ ಮನಮಿಡಿಯುವಂಥ ಅತ್ಯಂತ ತಾತ್ವಿಕ ಗೀತೆಯನ್ನು ಈ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಹಾಡಿಸಿದ್ದಾರೆ. ಜಿ ಉದಯಶಂಕರ್ ಅವರ ಅಪರೂಪವಾದ ಸಾಹಿತ್ಯ, ಎಂ ರಂಗರಾವ್ ಅವರ ಮಧುರವಾದ ಸಂಗೀತ, ಈ ಗೀತೆ ಈಗ ನಿಮಗಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಕರ್ಣ ಚಿತ್ರದ ಈ ಗೀತೆ

ಪ್ರಿಯ ಕೇಳಿದರೆ, ತಮಗೆಲ್ಲ ತಿಳಿದಿರುವ ಹಾಗೆ ಬಂಧನ ಸಿನಿಮಾ ಅಷ್ಟು ಅದ್ಭುತವಾದ ಸಂಗೀತದ ಗೀತೆ ಹೊಂದಿದ್ದಂಥ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ, ಎಸ್ ಜಾನಕಿ ಅವರ ಜೊತೆಯಲ್ಲಿ, ಹಾಗೆಯೇ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಮತ್ತು ಸಂಗಡಿಗರ ಜೊತೆಯಲ್ಲಿ ಹಾಡಿದಂತಹ ಹಲವು ಗೀತೆಗಳಿವೆ. ಎಂ ರಂಗರಾವ್ ಸಂಗೀತ ನೀಡಿರುವ ಈ ಚಿತ್ರದ ಗೀತೆಗಳಲ್ಲಿ ವಿಷ್ಣುವರ್ಧನ್, ಸುಹಾಸಿನಿ, ಜೈದಗೀಶ್ ಮತ್ತಿತರರು ನಟಿಸಿದಂಥ ಈ ಚಿತ್ರದಲ್ಲಿ ಜೈ ಜಗದೀಶ್, ವಿಷ್ಣುವರ್ಧನ್, ಸುಹಾಸಿನಿ ಈ ಮೂರು ಜನಗಳ ತ್ರಿಕೋನ ಪ್ರೇಮ ಕಥೆ ಇರುತ್ತದೆ. ಪ್ರೀತಿಸಿದ ಸುಹಾಸಿನಿಯನ್ನು ಮದುವೆಯಾಗುವ ಗೆಳೆಯನಿಗೆ ಬಿಟ್ಟುಕೊಟ್ಟಂತಹ ವಿಷ್ಣುವರ್ಧನ್ ಜೈ ಜಗದೀಶ್ ಮದುವೆಯಾಗ್ತಾನೆ. ಆ ಮದುವೆಯ ಸಂದರ್ಭದಲ್ಲಿ ಗಂಡು ಹೆಣ್ಣು ಜೊತೆಯಾಗಿ ನಡೆಯುವಾಗ ಹಾಡಿದಂಥ ಗೀತೆ ಕೆ ಜೆ ಯೇಸುದಾಸ್ ಅವರ ಧ್ವನಿ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ಅಪರೂಪವಾದ ವೈವಾಹಿಕ ಸಂಬಂಧವನ್ನು ನುಡಿಸುವಂತಹ ಈ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಅಷ್ಟೇ ಮಧುರವಾದ ಶೃಂಗಾರ ಪ್ರಧಾನವಾದ ಸಂಗೀತ ನೀಡುವುದರಲ್ಲಿ ಯಶಸ್ವಿಯಾದಂಥ ಎಂ ರಂಗರಾವ್ ಅವರ ಸಂಗೀತವಿರುವ ಈ ಗೀತೆ ಈಗ ನಿಮಗಾಗಿ.

ಪ್ರಿಯ ಕೇಳಿದರೆ, ಉದಯ್ಕುಮಾರ್, ರಾಜೇಶ್, ರವಿಚಂದ್ರನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ನಟಿಸಿದ್ದ ಚಿತ್ರ ಪಿತಾಮಹ. ದೇವರನ್ನು ನಂಬುವ ಒಬ್ಬ, ತನ್ನ ತೋಳ್ಬಲವನ್ನು ನಂಬುವ ಒಬ್ಬ, ಇಬ್ಬರು ಸ್ನೇಹಿತರು. ಇವರ ನಡುವೆ ರವಿಚಂದ್ರನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಎಂಬ ಯುವ ಪ್ರತಿಭೆಗಳು, ಯುವ ಪ್ರೇಮಿಗಳು. ನಾವು ಯುವಕನಾಗಿರುವಾಗ ರವಿಚಂದ್ರನ್ ಅವರಲ್ಲಿ ತುಂಟತನ, ಹಾಗೇನೆ ಅಷ್ಟೇ ಕ್ಯೂಟ್ ಕ್ಯೂಟ್ ಆದಂಥ ವಿಜಯಲಕ್ಷ್ಮಿಯವರ ನಟನೆ. ರಾಜೇಶ್ ವಿಜಯ್ಕುಮಾರ್ ರೈಲ್ವೆ ಡ್ರೈವರ್ ಆಗಿರುತ್ತಾರೆ. ಅವರವರು ನಂಬಿದ ಸಿದ್ಧಾಂತವನ್ನು ನಂಬಿ ಅವರು ಅದನ್ನೇ ಅನುಸರಿಸಿಕೊಂಡು ಬರುತ್ತಿರುತ್ತಾರೆ. ಒಬ್ಬ ತೋಳ್ಬಲವನ್ನು, ಇನ್ನೊಬ್ಬ ದೇವರ ಶಕ್ತಿಯನ್ನು. ಅಂತಿಮ ಚಿತ್ರದಲ್ಲಿ ಬರುವಂಥ ಕಥೆಯೆಂದರೆ ಈ ಗೀತೆ. ನಾವೆಷ್ಟೇ ಯಾವುದೇ ಸಿದ್ಧಾಂತವನ್ನು ನಂಬಿದ್ರೂ ಕೂಡ ಅದನ್ನೆಲ್ಲ ನಿಯಂತ್ರಿಸುವ ಒಂದು ಶಕ್ತಿ ಇದೆ. ಅದನ್ನು ದೇವರು ಅಂತೀಯೋ, ಶಕ್ತಿ ಅಂತೀಯೋ, ಅದ ಅವರವರಿಗೆ ಬಿಟ್ಟಿದ್ದು ಅನ್ನುವಂಥ ತಾತ್ಪರ್ಯ ಇರುವಂಥ ಗೀತೆ. ನಾವು ಈ ಮೊದಲೇ ಹೇಳಿದಾಗೆ ಶೋಕಗೀತೆಗಳು, ತತ್ವಗೀತೆಗಳನ್ನು ಹಾಡುವ ಧ್ವನಿಯಲ್ಲಿ ಕೆ ಜೆ ಯೇಸುದಾಸ್ ಅವರ ಧ್ವನಿ ಅತ್ಯಂತ ಅಪರೂಪವಾದ ಎತ್ತಿದ ಕೈ ಧ್ವನಿ. ಅಂಥ ಗೀತೆ ಪಿತಾಮಹ ಚಿತ್ರದಲ್ಲಿ ಕೆ ಜೆ ಯೇಸುದಾಸ್ ಹಾಡಿರುವ ಚಿ ಉದಯಶಂಕರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಈ ಗೀತೆ ಈಗ ನಿಮಗಾಗಿ.

ಪ್ರಿಯ ಕೇಳಿದ್ರೆ, ಒಂದು ಕಾಲಕ್ಕೆ ರಾಜೇಶ್, ಆರತಿ, ರಾಮಕೃಷ್ಣ ಮತ್ತಿತರರು ನಟಿಸಿದಂಥ ಚಿತ್ರ ಮನೆಯ ಮಂತ್ರಾಲಯ. ಒಟ್ಟು ಕುಟುಂಬ, ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ಲರೂ ಒಟ್ಟಾಗಿ ಇರುವಂಥ ಒಂದು ಬಂಧದ ಬದುಕು ನಿಧಾನವಾಗಿ ಸಡಿಲವಾಗುತ್ತಿದ್ದಂತಹ ಕಾಲ. ನಮಗೆಲ್ಲರಿಗೂ ಆಗ ಅಷ್ಟು ಅಪರೂಪವಾದ ಚಿತ್ರಕಥೆ ಎಂದರೆ ಹೀಗಿರಬೇಕು ಮನೆಯೆಂದರೆ ಎನ್ನುವಂಥ ಚಿತ್ರ. ಅದರಲ್ಲಿ ಬಿರುಕು ಕಾಣಿಸುತ್ತದೆ, ಆನಂತರ ಅದರ ವ್ಯತ್ಯಾಸಗಳೇನು ಅಂತ ಅರಿಯುತ್ತದೆ, ಆನಂತರ ಮತ್ತೆ ಒಂದಾಗ್ತಾರೆ, ಅದು ಚಿತ್ರಕಥೆ. ಆದರೆ ಆರಂಭದಲ್ಲಿ ಮನೆಯ ರೂಪ ಹೇಗಿರುತ್ತದೆ ಎನ್ನುವುದನ್ನು ಈ ಗೀತೆಯಲ್ಲಿ ಕಟ್ಟಿಕೊಟ್ಟಂಥವರು ಜಿ ಉದಯಶಂಕರ್ ಅವರು. ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬಂತೆ ಅಲ್ಲಿ ಎಲ್ಲರೂ ದೇವರಂತೆ ವರ್ತಿಸಿದರೆ, ದೇವರ ಮನೋಭಾವದಲ್ಲಿ ಒಬ್ಬರಿಗೊಬ್ಬರು ನಂಬಿಕೆ ಇಟ್ಟರೆ ಅಣ್ಣ, ಅತ್ತಿಗೆ, ಭಾವ, ಭಾಮೈದನರು ಎಲ್ಲರೂ ಒಟ್ಟಾಗಿ ಬದುಕಲು ಸಾಧ್ಯ. ಮನೆಯೇ ಮಂತ್ರಾಲಯ.

ಅಯ್ಯಪ್ಪ ಸ್ವಾಮಿ ಭಕ್ತಿಗೀತೆಗಳು ಹಾಗೇನೆ ಗುರುವಾಯೂರಪ್ಪ ಇವರ ಭಕ್ತಿಗೀತೆಗಳನ್ನು ಅತ್ಯಂತ ತನ್ಮಯತೆಯಿಂದ ಹಾಡಿದಂತಹ ಕಲಾವಿದ ಕೆಜಿ ಯೇಸುದಾಸ್, ಅಷ್ಟೇ ಪ್ರಸಿದ್ಧವಾದ ಇಡೀ ರಾಷ್ಟ್ರದಾದ್ಯಂತ ಈ ಭಕ್ತಿಗೀತೆಗಳು ಯಶಸ್ವಿ ಕಂಡಂತಹ ಕೆಜಿ ಯೇಸುದಾಸ್ ಅವರು ಅಪರೂಪಕ್ಕೊಂದು ಅತ್ಯಂತ ಇತ್ತೀಚಿನ ಗೀತೆಗಳನ್ನು ಹಾಡಿದ್ದು ನಮಗೆ ಗೊತ್ತಿದೆ. ಟಾರ್ಜನ್ ಅಂತ ಈ ಹಿಂದಿಯಲ್ಲಿ ಒಂದು ಸಿನಿಮಾ ಬಂದಿತ್ತು, ಅದರಂತೆ ಕನ್ನಡದಲ್ಲೂ ಒಂದು ಮಾಡಬೇಕು ಅಂತ ಆಫ್ರಿಕಾದಲ್ಲಿ ಶೀಲಾ ಅಂತ ಮಾಡಿದಂಥ ಚಿತ್ರ ಆಫ್ರಿಕಾದಲ್ಲಿ ಶೀಲಾ. ಪ್ರಭಾಕರ್ ಮತ್ತು ಇತರೆ ಕಲಾವಿದರು ನಟಿಸಿದಂಥ ಒಂದು ಕಾಡಿನಲ್ಲಿ ಆ ಪ್ರಾಚೀನ ಕಾಲದ ಮಾನವ ಹೇಗೆ ಇದ್ದ ಅನ್ನೋದು ಕಥೆಯನ್ನು ಹೇಳುವಂಥದ್ದು. ಅದರಲ್ಲಿ ಶೀಲಾ ಅನ್ನೋ ಪಾತ್ರ ಕೂಡ ಬರುತ್ತೆ. ಆ ಗೀತೆಯನ್ನು ಆಧುನಿಕ ಶೈಲಿಯಲ್ಲಿ ಕೂಡ ಕೆ ಜಿ ಯೇಸುದಾಸ್ ಅವರು ಆಡಲು ಸಿದ್ಧರು ಎನ್ನುವುದನ್ನು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬನ್ನಿ ಈಗ ಕೇಳೋಣ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಕೆ ಜಿ ಯೇಸುದಾಸ್ ಅವರು ಹಾಡಿರುವಂಥ ಗೀತೆಯನ್ನು.

0: ಪ್ರಿಯ ಕೇಳಿದರೆ, ಇದುವರೆಗೆ ಚಿತ್ರ ಚಿತ್ತಾರ ಕಾರ್ಯಕ್ರಮದಲ್ಲಿ ಕೆಜೆ ಯೇಸುದಾಸ್ ಹಾಡಿರುವಂತಹ ಗೀತೆಗಳನ್ನು ಕೇಳುತ್ತಾ ಅವರ ವಿಚಾರಗಳನ್ನು ಕೆಲವು ಮಾತನಾಡುತ್ತಾ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ್ FM 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಜ್ಞಾನದೇವಿಗೆ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246-2289 ಮತ್ತೊಂದು 245-258 STD ಕೋಡ್ ಸಂಖ್ಯೆ 081-72.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಮಸ್ಕಾರ. ಜ್ಞಾನದೇವಿಗೆ ಕಾರ್ಯಕ್ರಮ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ.
1: ವಿಜಯಲಕ್ಷ್ಮಿ ಚಂದ್ರಾಜರ ಸರ್.
0: ಹಾ, ವಿಜಯಲಕ್ಷ್ಮಿ ಅವರೇ
1: ನಮಸ್ತೆ ಸರ್.
0: ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಈಗ ಮೊದಲನೇ ಪ್ರಶ್ನೆ. ಈಗ ಎಲ್ಲ ರಾಜವಂಶರುಗಳಿಗೂ ಒಂದೊಂದು ರಾಜಲಾಂಛನ ಇರ್ತದೆ, ಹೌದಾ? ಗೊತ್ತಲ್ವಾ, ಮೌರ್ಯರ ರಾಜಲಾಂಛನ ಯಾವುದು ಅಂತ ಹೇಳಬೇಕು. ಈಗ ಎಲ್ಲ ರಾಜವಂಶಗಳಿಗೂ ಒಂದೊಂದು ರಾಜಲಾಂಛನ ಇರ್ತದೆ ಗೊತ್ತಲ್ವಾ, ಮೈಸೂರು ಗಂಡು ಬೇರೆಂಡ ಈ ತರ ಎಲ್ಲ ಇದೆಯಲ್ಲ, ಹಂಗೆ ಮೌರ್ಯ ವಂಶದ ರಾಜಲಾಂಛನ ಯಾವುದು ಅಂತ. ತಪ್ಪಾಗಿದೆಯಲ್ಲ, ಒಂದು ಅಂದಾಜ್ ಮೇಲೆ ಹೇಳಿದ್ರೆ ಗೊತ್ತಿದೆಯಾ?
1: ಗೊತ್ತಿಲ್ಲ ಸರ್, ಅಂದಾಜಲ್ಲಿ ಹೇಳಿದೆ.
0: ಓಕೆ, ನೋಡುವ, ಇನ್ನೊಬ್ರು ಕೇಳ. ಧನ್ಯವಾದಗಳು ಕರೆ ಮಾಡೋದಕ್ಕೆ.

0: ನಮಸ್ಕಾರ.
1: ಹಲೋ,
0: ನಮಸ್ಕಾರ, ಹೇಳಿ. ತಮಸ್ ಹೇಳಿ.
1: ನಮಸ್ಕಾರ ಸರ್, ಪ್ರತಿಭಾ ಅಂತ ಹಾಸನಿಂದ.
0: ಪ್ರತಿಭಾ, ನೀವು ಇದೇ ತರದ್ದು ಒಂದಿದು
1: ಕೇಳಿ ಸರ್,
0: ಲಾಂಛನದ ಬಗ್ಗೆನೇ ಇದೆ. ಗಂಡ ಬೇರಂಡ ಎರಡು ರಾಜ ಮನೆತನಗಳ ಲಾಂಛನ ಆಗಿದೆ, ಅದು ಯಾವ್ದ್ಯಾವ್ದು ಅಂತ ಹೇಳಬೇಕು.
1: ಕದಂಬ
0: ತಪ್ಪ, ಎರಡು ಎರಡು ರಾಜ ಮನೆತನಕ್ಕೆ ಒಂದೇ ಲಾಂಛನ ಇದೆ. ಹೌದಾ? ಗೊತ್ತಲ್ವ, ರಾಜವಂಶಗಳು ಅಂದ್ರೆ ಗೊತ್ತಲ್ಲ, ಒಡೆಯರ್ ವಂಶ, ಕೃಷ್ಣದೇವರಾಯರ ವಂಶ, ವಿಜಯನಗರ ಸಾಮ್ರಾಜ್ಯ ವಂಶ, ಈ ತರದೆಲ್ಲ ಇರ್ತಾವಲ್ಲ, ಆ ತರ. ಅಲ್ಲ, ತಪ್ಪಾಗಿದೆ. ನೋಡೋಣ, ಇನ್ನೊಬ್ರು ಕೇಳ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
2: ಹಲೋ, ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
2: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ.
0: ತಿಮ್ಮಪ್ಪ ಅವರು, ಈಗ ನಿಮ್ಗೊಂದು ಪ್ರಶ್ನೆ
2: ಹೇಳಿ ಸರ್.
0: ಗಂಡ ಬೇರಂಡ ಅಂತ ಒಂದು ರಾಜ ಲಾಂಛನ ಇದೆ ಗೊತ್ತಲ್ವಾ?
2: ಹೌದು ಸರ್.
0: ಅದು ಎರಡು ರಾಜ್ಯರ ವಂಶಗಳಿಗೆ ಒಂದೇ ಗಂಡ ಬೇರಂಡ ಚಿತ್ರ ರಾಜ ಲಾಂಛನ ಆಗಿರುತ್ತೆ. ಯಾವ್ದ್ಯಾವ್ದು ಅಂತ ಹೇಳ್ಬೋದಾ?
2: ಒಂದು ಕರ್ನಾಟಕ,
0: ಕರ್ನಾಟಕ ಸರ್ಕಾರಕ್ಕೆ ಈಗ ಮಾಡ್ಕೊಂಡಾರ, ಅದಕ್ಕಿಂತ ಮುಂಚೆ ಒಂದು ರಾಜವಂಶಕ್ಕೆ ಅದು ಲಾಂಛನ ಆಗಿತ್ತು. ರಾಜವಂಶಕ್ಕೆ ಹೇಳ್ತಾ ಇದ್ದೀನಿ, ಈ ಮೌರ್ಯ, ಒಡೆಯರು ಈ ತರ ಎಲ್ಲ ಬರುತ್ತಲ್ಲ, ಹಂಗೆ.
2: ಅದು ಒಂದು ಮೌರ್ಯ ಸರ್.
0: ಅದಾಯ್ತು, ಹೇಳಲಿಲ್ಲಲ್ವಾ? ಅದ ಮೌರ್ಯ ವಂಶದ ರಾಜ ಲಾಂಛನ ಅಂತ ಯಾರು ಹೇಳಲಿಲ್ಲಲ್ವಾ?
2: ಅದು ಅದು ಆಗ ಹೇಳಿದ್ದ.
0: ಹ್ಮ್, ಫಸ್ಟ್ ಹೇಳಿದ್ದು ಸರಿ.
2: ಅದು ಮೂರು ನಾಲ್ಕು ತಲೆ ಸಿಂಹ ಅಲ್ವಾ?
0: ಅಲ್ಲ, ತಪ್ಪಾಗಿದೆ.
2: ಗೊತ್ತಿಲ್ಲ ಸರ್.
0: ನೋಡೋಣ, ಇನ್ನೊಬ್ರು ಕೇಳ್ತೀನಿ. ಇದು ಮೊದಲನೇದು, ಮೌರ್ಯ ವಂಶ ಲಾಂಛನ ಹೇಳಲಿಲ್ಲ ಯಾರು. ಇನ್ನೊಮ್ಮೆ ಯಾರನ್ನ ಕೇಳ್ತೀನಿ. ಓಕೆ, ಧನ್ಯವಾದ.
2: ಆಯ್ತು ಸರ್. ಆಯ್ತು.
0: ನಮಸ್ಕಾರ.

0: ನಮಸ್ಕಾರ.
1: ನಮಸ್ತೆ ರೀ.
0: ಈಗ ನಾವು ಎರಡು ಪ್ರಶ್ನೆ ಕೇಳಿದ್ವಿ. ಒಂದು
1: ಮುಂದೆ ಹಿರೇಮಠ ಮಾತಾಡ ಸರ್.
0: ಯಾವ್ದು ಹೇಳ್ತೀರಾ? ಹಾ, ಶಿವಲಿಂಗ ಹಿರೇಮಠ ಅವರೇ. ಈಗ ಮೌರ್ಯ ವಂಶದ ರಾಜಲಾಂಛನ ಯಾವುದು ಅಂತ ಹೇಳಬೇಕು ಮೊದಲನೇದಾಗಿ. ಮೌರ್ಯ ವಂಶದ ರಾಜಲಾಂಛನ ಯಾವುದು?
1: ಮೌರ್ಯ
0: ಗೊತ್ತಾಗ್ಲಿಲ್ಲ. ಅಲ್ಲ, ಮದಗಜ ಅಲ್ಲ, ನವಿಲು. ಈಗ ಮೂರು ಜನ ಹೇಳಿದ್ರಿಂದ ನಿಮಗೆ ಉತ್ತರ ಹೇಳಲೇಬೇಕಾಗಿದೆ. ನವಿಲು ಮೌರ್ಯ ವಂಶದ ರಾಜಲಾಂಛನ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ಹೇಳಕ್ಕಾಗತ್ತ ನೋಡಿ. ಗಂಡ ಬೇರಂಡ. ನಮಸ್ಕಾರ.

0: ಹಲೋ,
1: ನಮಸ್ಕಾರ, ಹೇಳಿ. ತಮ್ಮ ಹೆಸರು ಹೇಳಿ.
0: ಗೌತಮಿ ಅಂತ.
1: ಗೌತಮಿ, ಎಲ್ಲಿಂದ? ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ? ಏನು
0: ಇಲ್ಲ, ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ.
1: ಏನ್ ಸೌಂಡ್ ಬರ್ತಾ ಇದೆಯಲ್ಲ? ಇರ್ಲಿ, ಈಗ ಒಂದು ಉತ್ತರ ಹೇಳ್ಬೋದಾ? ಗಂಡ ಬೇರಂಡ ಯಾವ ಎರಡು ರಾಜಮನೆತನಕ್ಕೆ ಲಾಂಛನವಾಗಿತ್ತು ಅಂತ?
0: ಮೈಸೂರು ಒಡೆಯರು ಮತ್ತೆ ವಿಜಯನಗರ ಎಂಪೈರ್.
1: ಮೈಸೂರು ಒಡೆಯರು ಸರಿಯಾದ ಉತ್ತರ. ಹಾಗೇನೆ ವಿಜಯನಗರ ತಪ್ಪಾಗಿದೆ, ಅದು ಕೆಳದಿ ವಂಶಕ್ಕೆ. ಎರಡು ರಾಜವಂಶಕ್ಕೆ ಗಂಡ ಬೇರಂಡ ಲಾಂಛನವಾಗಿತ್ತು ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ನಮಸ್ಕಾರ.
1: ನಮಸ್ತೆ.
0: ತಮ್ಮ ಹೆಸರು ಹೇಳಿ.
1: ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು ಸಾಬಡಾವಣೆ, ಚಿಕ್ಕಮಗಳೂರು.
0: ಫುಲ್ ಅಡ್ರೆಸ್ ಹೇಳ್ಬಿಡ್ತೀರಪ್ಪ ಆಧಾರ್ ಕಾರ್ಡ್ ಆಗಿದ್ದಂಗೆ. ಈಗ ನಿಮ್ಮೊಂದು ಪ್ರಶ್ನೆ. 1931 ಬಿಡುಗಡೆಯಾದಂತಹ ಮೊದಲ ಮೂಕಿ ಚಿತ್ರ ಯಾವುದು?
1: ಕನ್ನಡನ ಹಿಂದಿನ ಅಲಮಾರ?
0: ಮೂಕಿ ಮೂಕಿ ಅಂದ್ಮೇಲೆ ಕನ್ನಡ ಹಿಂದಿ ಪ್ರಶ್ನೆ ಬರಲ್ಲ.
1: ಅಲಮಾರ
0: ಅಲ್ಲ,
1: ಅಲಮಾರ ಅಲ್ವಾ? ಸತ್ಯ ಹರಿಶ್ಚಂದ್ರ. ಎನಿ ಕ್ಲೂ?
0: ಕ್ಲೂ ಸ್ವಲ್ಪ ಸಂಸ್ಕೃತ ಭೂಯಿಷ್ಠವಾದಂತ ಕತೆ ಅದು.
1: ವೃತ್ಸಕಟಿಕ.
0: ವೆರಿ ಗುಡ್. ನೋಡಿ, ಸ್ವಲ್ಪ ಭಾರಿ ಇದಿರಪ್ಪ ನೀವು, ಭಯಂಕರ ಫಾಸ್ಟ್ ಇದೀರ. ಶೂದ್ರಕ ಕವಿಯ ಅದೊಂದು ಅದ್ಭುತವಾದ ನಾಟಕ. ಎಸ್ ಎಸ್, ತುಂಬಾ ಚಂದವಾಗಿ ನೋಡಿ, ಎಷ್ಟು ಪ್ರಾಜ್ಞರಾಗಿರ್ತೀರಾ ಅನ್ನೋದಕ್ಕೆ ಭಾರಿ ಸಂತೋಷ ಆಗ್ತದೆ. ಕಷ್ಟವಾದ್ರೂ ಕೂಡ ರೆಗ್ಯುಲರ್ ರೇಡಿಯೋ ಕೇಳ್ತಿರ್ತೀರ, ಜೊತೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಆಳವಾದ ಅರಿವು ಅಧ್ಯಯನ ಮಾಡ್ತಾ ಇರ್ತೀರ, ಹಂಗಾಗಿ ಭಾರಿ ಸಂತೋಷ ಆಯ್ತು.
1: ಸರಿಯಾದ ರೇಡಿಯೋನೇ ಒಂದು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಅಂತ.
0: ಖಂಡಿತವಾಗಿ. ಇದೊಂದು ಹೂಗಳ ತೋಟ ಇದ್ದಂತೆ, ನಾವೆಲ್ಲ ದುಂಬಿಗಳ ಹಾಗೆ.
1: ಶಾಂತಿಯ ತೋಟ.
0: ಹೌದೌದು. ಈ ಎಲ್ಲಾ ಕಲಾವಿದರು ಬರ್ತಿರ್ತಾರೆ, ಸಾಹಿತಿಗಳು ಬರ್ತಿರ್ತಾರೆ, ಎಲ್ಲ ವೈವಿಧ್ಯಮಯವಾದ ವ್ಯಕ್ತಿತ್ವವನ್ನ ಇಲ್ಲಿಂದ ನಾವು ನಿಮಗೆ ಉಣಬಡಿಸ್ತೇವೆ ಜೇನಿನ ಹಾಗೆ, ಅಲ್ವಾ?
1: ಹೌದೌದು.
0: ಖಂಡಿತ. ಧನ್ಯವಾದಗಳು ಸರಿಯಾದ ಉತ್ತರ ನೀಡಿದ್ದಕ್ಕೆ.
1: ಧನ್ಯವಾದಗಳು.

0: ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಶಾಂತ್ ಕುಮಾರ್ ಅಂತ ಹೇಳಿ ಸರ್.
0: ಶಾಂತ್ ಕುಮಾರ್ ಎಲ್ಲಿಂದ?
1: ಕಡಲ ತಾಲೂಕು ಎಸ್ಪೇದ್ರೆಯಿಂದ.
0: ಈಗ ಮೊದಲು ಕೇಳಿದ ರೀತಿಯಲ್ಲಿ ಒಂದು ಪ್ರಶ್ನೆ. ಮೊದಲ ವಾಕ್ ಚಿತ್ರ 1934 ಬಿಡುಗಡೆ ಆಯಿತು, ಆ ಚಿತ್ರದ ಹೆಸರೇನು ಅಂತ?
1: ಹಳೆ ಚಿತ್ರ ನಿಮಗೆ ನಾವು ತೆರಲಿಲ್ವಾ ಗೊತ್ತಿಲ್ಲ.
0: ಕಷ್ಟ ಆಗತ್ತಾ? ಒಳ್ಳೇದಪ್ಪ, ಆಗ್ಲಿ, ನೋಡೋಣ. ಇನ್ನೊಬ್ರು ಕೇಳ್ತೀನಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ.
2: ಹಲೋ,
0: ಹಾ ಹೇಳಿ, ತಮ್ಮ ಹೆಸರು ಹೇಳಿ.
2: ಸರ್, ನಾವು ಚಂದನ ಅಂತ ಯೋಗಿ ಇಲ್ಲಿ ಹಾಸನ ಡಿಸ್ಟ್ರಿಕ್ಟ್.
0: ಹಾ ಚಂದನ್ ಅವ್ರು, ಈಗ ಒಂದು ಪ್ರಶ್ನೆ ಕೇಳಿದ್ವಿ, ನೀವು ಕೇಳಿಸ್ಕೊಂಡ್ರಾ?
2: ಅದೇ 1934 ಬಿಡುಗಡೆ ಆದ ವಾಕ್ ಚಿತ್ರ ಯಾವ? ಸತೀ ಸುಲೋಚನ.
0: ಹೆಂಗೆ ಗೊತ್ತಿತ್ತ? ಇಲ್ಲ ರೆಡಿ ಮಾಡ್ಕೊಂಡ್ಬಿಟ್ರ ಇನ್ನೊಬ್ರು ಕೇಳೋದ್ರೊಳಗೆ?
2: ಯಾರೋ ಸಡನ್ ಕೊಟ್ಬಿಟ್ರ ಮೊನ್ನೆ ಕೇಳಿದ್ದೆ, ಹಂಗಾಗಿ ಗೊತ್ತಿತ್ತು.
0: ವೆರಿ ಗುಡ್, ವೆರಿ ಗುಡ್, ಭಾರಿ ಸಂತೋಷ ಆಯ್ತು. ನಿಮ್ಮ ಹೆಸರು ಹೇಳಿ ಇನ್ನೊಮ್ಮೆ.
2: ಚಂದನ ಅಂತ.
0: ಚಂದನ, ಚಂದನ ಮನದ ಚಂದನ. ಧನ್ಯವಾದಗಳು ಕರೆ ಮಾಡಿದ್ದು ಸರಿ ಉತ್ತರ ಹೇಳೋದಕ್ಕೆ. ನಮಸ್ಕಾರ.

0: ನಮಸ್ಕಾರ.
1: ನಮಸ್ತೆ ಸರ್.
0: ಜ್ಞಾನದೇವಿಗೆ
1: ನಮಸ್ಕಾರ ಸರ್. ನಿರಂಜನ ಮೂರ್ತಿ ಬೀರೂರು ಸರ್.
0: ಬೀರೂರಿಂದ ನಿರಂಜನ ಮೂರ್ತಿ ಅವರು.
1: ಹೌದು ಸರ್.
0: ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ, ಇದು ಯಾವ ಕವಿಯ ಕೃತಿ? ಇದೊಂದು ಕೃತಿ ಹೆಸರು. ಇದು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತ ಕೃತಿ ಹೆಸರು. ಅದರ ಕೃತಿಕರ್ತರು ಯಾರು ಅಂತ? ಹೌದು, ಬರೆದಿದ್ದಂತವರು ಕೇಳಿದಿರಲ್ಲ, ಮುದ್ರಾ ರಾಕ್ಷಸ ಸಾಮಾನ್ಯ ಕೇಳಿರ್ತೀರ. ನೋಡೋಣ, ಇನ್ನೊಬ್ರು ಕೇಳಿ ತಿಳಿಸೋಣ. ವಿಚಾರಗಳು ಗೊತ್ತಾಗಲಿ ಇನ್ನೊ ವಿಷಯ ಅಷ್ಟೇ, ಇಲ್ಲೇನು ಪಾಂಡಿತ್ಯ ಪ್ರದರ್ಶನ ಅಲ್ಲ. ವಿಚಾರಗಳು ತುಂಬಾ ರೇರ್ ಪ್ರಶ್ನೆಗಳು, ಇದು ಕೇಳಿ ಗೊತ್ತಿರಲಿ ಅಂತ ಸ್ವಲ್ಪ.
1: ಧನ್ಯವಾದ.
0: ನಮಸ್ಕಾರ.
2: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
2: ನಿರ್ಮಲ
0: ಅವರ, ಈಗ ಒಂದು ಪ್ರಶ್ನೆ ಕೇಳಿದ್ದು ಕೇಳಿಸ್ಕೊಂಡ್ರ? ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತ ಒಂದು ಕೃತಿ ಇದೆ, ಅದರ ಕರ್ತೃ ಯಾರು ಅಂತ ಹೇಳಬೇಕು.
2: ದುರ್ಗಸಿಂಹನ ಸರ್.
0: ಸ್ವಲ್ಪ ಅದರ ಹಿಂದೆ ಮುಂದೆ ಇರೋಂತವ್ರು ಹೇಳಿ ನೋಡೋಣ. ದುರ್ಗಸಿಂಹ ಪಂಚತಂತ್ರದ್ದು. ಇನ್ನೊಬ್ರು ಹೆಸರು ಹೇಳಿ ಸಾಧ್ಯವಾದ ನೆನಪಿದ್ರೆ. ಇನ್ನೊಬ್ರು ಕೇಳಿ ಹೇಳ್ಬಿಡ್ತೀವಿ ಪಾಪ, ಕಷ್ಟ ಆದ್ರೆ.
2: ಗೊತ್ತಾಗ್ತಿಲ್ಲ ಸರ್, ನಾನು ಓದಿದ್ದೀನಿ, ಅದು ನೆನಪೇ ಬರ್ತಿಲ್ಲ ಅಷ್ಟು.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಜ್ಞಾನದೇವಿಗೆ ಕಾರ್ಯಕ್ರಮ.
3: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಅವರಿಗೆ ನಿಮ್ಗೆ ಉತ್ತರ ಗೊತ್ತೇ ಆಗಿರುತ್ತೆ ಈಗ. ಗೊತ್ತಾಗಿರುತ್ತೆ ಉತ್ತರ ನಿಮ್ಗೆ ಎಂದೆ.
3: ಅದ್ ಹೆಂಗ ಹೇಳ್ತೀರಾ ಸರ್? ಬಹಳಷ್ಟು ಸತಿ ನಿಮ್ಗೆ ನಾನು ರಸಪ್ರಶ್ನೆ ಕಾರ್ಯಕ್ರಮ ಉತ್ತರ ಕೊಟ್ಟಿದ್ರಲ್ಲ, ಆಗಾಗ ಸರ್.
0: ಖಂಡಿತ, ಹೌದು ಹೌದು, ಹಂಗೆ ಅದನ್ನೇ. ಅದರ
3: ಪ್ರಶ್ನೆ ಏನ್ ಕೇಳಿ ಸರ್?
0: ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತ ಒಂದು ಕೃತಿ ಇದೆಯಲ್ವಾ?
3: ಹೌದು.
0: ಅದರ ಕರ್ತೃ ಯಾರು ಅಂತ?
3: ಸರ್, ಇದು ವಿಶಾಖ ದತ್ತ ಸರ್.
0: ವೆರಿ ಗುಡ್. ನೋಡಿ, ನನ್ನ ಊಹೆ ಸುಳ್ಳಾಗ್ಲಿಲ್ಲ.
3: ಅದೇ ಲಾಸ್ಟ್ ಟೈಮ್ ಒಂದ್ಸತಿ ಇದು ಡಿಟಿಎಚ್ ಅಳವಡಿಸಿಕೊಂಡ ಮೊದಲ ಕನ್ನಡ ಚಿತ್ರ ಯಾವ್ದು ಅಂತ ಕೇಳಿದಾಗ ಉತ್ತರ ಕೊಟ್ಟಿದ್ದಲ್ಲ ಸರ್.
0: ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ಬೋದ? ಬೇಜಾರಿಲ್ಲ ಅಂದ್ರೆ.
3: ಏನಿಲ್ಲ ಸರ್, ಹೇಳೋಣ ಸರ್, 47.
0: ನಿಜವಾಗ್ಲು ಭಾರಿ ಒಳ್ಳೆ ನೆನಪಿನ ಶಕ್ತಿ ಇದೆ ಬಿಡಿಯಪ್ಪ. ನಾವೇ ಮರ್ತಾ
3: ಓದ್ತಾರ್ತೀನಲ್ಲ ಸರ್, ಹಾಗಾಗಿ.
0: ಖಂಡಿತ ಸರಿಯಾದ ಉತ್ತರ ನೀಡ್ತೀರಿ, ತುಂಬಾ ಚಂದವಾಗಿ ಭಾಗವಹಿಸ್ತೀರಿ. ಖಂಡಿತವಾಗಿಯೂ ಫಾಂಟೇನಿಯಸ್ ಆಗಿ ಉತ್ತರ ಹೇಳುವಂತ ಚಾಕುಚಕ್ಯತೆ ಎಲ್ಲರಿಗೂ ಬರುವಂತದ್ದಲ್ಲ.
3: ಖಂಡಿತ
0: ಸರಿಯಾದ ಉತ್ತರ ನೀಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: ನಮಸ್ಕಾರ ಜ್ಞಾನದೇವಿಗೆ.
1: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
1: ಸರ್, ಮೋಹನ್ ಕುಮಾರ್, ಅಡುಗೆ ಮಂಟನಹಳ್ಳಿಯಿಂದ.
0: ಮೋಹನ್ ಕುಮಾರ್ ಅವರೇ, ಒಂದು ಪ್ರಶ್ನೆ ಇದೆ, ಒಂದು ಸ್ವಲ್ಪ ದೊಡ್ಡದಾಗಿದೆ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ.
1: ಹೇಳಿ ಸರ್.
0: ಭಾರತದ ಪ್ರಮುಖ ಭಕ್ತಿ ಪಂಥಗಳ ಸುಧಾರಕರು ಯಾರು, ಅವರ ಸಿದ್ಧಾಂತಗಳ ಹೆಸರನ್ನು ಹೇಳಬಹುದಾ?
1: ಇನ್ನೊಂದ್ಸಲ ಕೇಳಿ ಸರ್ ಕ್ವೆಶ್ಚನ್.
0: ಭಾರತದ ಪ್ರಮುಖ ಭಕ್ತಿ ಪಂಥದ ಸುಧಾರಕರು ಯಾರು ಹಾಗೂ ಅವರ ಸಿದ್ಧಾಂತಗಳನ್ನು ಹೇಳಬಹುದಾ?
1: ಕಬೀರ್ ದಾಸ್. ಕಬೀರ್
0: ಅಲ್ಲ, ಕೇಳಿದಿರ ಇವರು ಹೇಳ್ಬಿಟ್ರೆ, ಸುಳ್ಳು ಹೇಳ್ಬಿಟ್ರೆ ಹೇಳೇ ಬಿಡ್ತಾರೆ ಕಂಪ್ಲೀಟ್. ಮೂರು ಜನ.
1: ಮೀರಾಬಾಯಿ
0: ಅಲ್ಲ, ಮೂರು ಜನ ಮತ್ತೆ ಇನ್ನೊಬ್ರು. ಗೊತ್ತಾಗ್ತಾ ಇಲ್ವಾ? ಆತ್ಮ ಪರಮಾತ್ಮ
1: ಆತ್ಮಾರಾಮ ಪಾಂಡುರಂಗ
0: ನೋಡೋಣ, ಇನ್ನೊಬ್ರು ಕೇಳ್ತೀನಿ.
1: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ನಮಸ್ಕಾರ ಜ್ಞಾನದೇವಿಗೆ.
1: ನಮಸ್ತೆ ಸರ್, ಮೇನಕಾ.
0: ಮೇನಕಾ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿದ್ರ?
1: ಭಾರತದ ಪ್ರಮುಖ ಭಕ್ತಿ ಸುಧಾರಕರ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು,
0: ಇನ್ನೊಬ್ರು ಹೇಳ್ಬೋದು,
1: ಬಸವೇಶ್ವರರ.
0: ವೆರಿ ಗುಡ್. ಅವರ ಸಿದ್ಧಾಂತಗಳನ್ನ ಏನಾದ್ರೂ ಹೇಳ್ಬೋದಾ?
1: ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ.
0: ವಾವ್, ಸೂಪರ್, ಸಾರ್ಥಕ ಆಯ್ತು ಬಿಡಿ. ತುಂಬಾ ಕಷ್ಟವಾದ ಕೇಳದೆ ಎಲ್ಲ ಬೇಸರ ಮಾಡ್ಕೊಂಡ್ರು ಅನ್ಕೊಂಡಿದ್ದೆ. ಹೌದಲ್ಲ, ತುಂಬಾ ಚಂದವಾಗಿ ಸರಿ ಉತ್ತರ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಶಂಕರಾಚಾರ್ಯರು ಅದ್ವೈತ, ಜೀವಾತ್ಮ ಮತ್ತು ಪರಮಾತ್ಮ ಇದರಲ್ಲಿ ವ್ಯತ್ಯಾಸ ಇಲ್ಲ, ಅದೆಲ್ಲ ಒಂದೇ ಅಂತ ಹೇಳುವಂಥದ್ದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಇದು ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಹೇಳುವಂಥದ್ದು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಪರಮಾತ್ಮ ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ, ಹಾಗೆಯೇ ಪ್ರಪಂಚ ದೇವರ ಅಧೀನ ಅಂತ ಹೇಳುವಂಥದ್ದು, ಇದು ವಿಶಿಷ್ಟ ಅದ್ವೈತ. ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತ, ಇದರಲ್ಲಿ ಕಾಯಕ ಮೂಲದಿಂದ ಮಾತ್ರ ಮೋಕ್ಷ ಸಾಧನೆ ಅಂತ ಹೇಳುವಂಥದ್ದು ಬಸವಣ್ಣನವರ ಶಕ್ತಿ ವಿಶಿಷ್ಟ ಅದ್ವೈತದ್ದು. ತುಂಬ ಸೊಗಸಾಗಿ ಸರಳವಾಗಿ ಉತ್ತರ ಹೇಳಿದ್ರಿ, ಧನ್ಯವಾದಗಳು ಮೇನಕಾ ಅವರೇ. ನಮಸ್ಕಾರ. ವೆರಿ ಗುಡ್ ಅಲ್ವಾ? ಇದೆಲ್ಲ
1: ಬರ್ದಿಟ್ಕೊಂತಿರಂಗೆ
0: ತೆಗ್ದಿದ್ದಂಗೆ ಬೇಗ ಆ ಪೇಜ್ ಅನ್ನ ತೆಗ್ದಿದ್ದಂಗೆ ಬರ್ದಿಟ್ಟಿದ್ದೆ. ಬೇರೆದೆಲ್ಲ ಬರ್ದಿಟ್ಟಿರ್ತೀರಾ? ಇದನ್ನ
1: ತೆಗ್ದಿದ್ದೀರಾ?
0: ಅಲ್ಲ, ಇಷ್ಟು ಬೇಗ ತೆಗ್ದಿದ್ದಂಗೆ ಆ ಪೇಜ್ ಅನ್ನ ಅಂತ
1: ಮೊಮ್ಮಗಳದು ಹೇಳ್ಕೊಡುವಾಗ ನಾನೆಲ್ಲ ಬರ್ಕೊಂಡಿರ್ತೀನಿ ಸರ್. ಗೊತ್ತಾಯ್ತು, ಭಾರತ ಸುಧಾರಕರು ಅಂದಾಗ ನೋಡ್ಕೊಂಡೆ.
0: ನೋಡಿ, ಇದು ಮರಳಿ ಅರಳು ಅಂತಾರಲ್ಲ ನೋಡಿ, ಇದಕ್ಕೆ ಹೇಳೋದು ಮೊಮ್ಮಕ್ಕಳ ಜೊತೆ ನಾವು ಕಲಿಬೇಕಾಗ್ತದೆ. ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಸಮಾಜ ಮರ್ತಿದ್ದೆಲ್ಲ ನಾವು ಇತಿಹಾಸ ಚರಿತ್ರೆ ಪುರಾಣಗಳನ್ನೆಲ್ಲ ಮತ್ತೊಮ್ಮೆ ನೆನಪು ಮಾಡ್ಕೊಂಡಾಗ್ತದೆ. ಧನ್ಯವಾದಗಳು ಕರೆ ಮಾಡಿ ಸರಿ ಉತ್ತರ ಹೇಳೋದಕ್ಕೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಅಯ್ಯೋ ದೇವ್ರೆ, ಕಾಪಾಡ್ಬೇಕು ನೀನೆ
3: ರಾಜ ಗಂಡ.

ಪ್ರಿಯ ಕೇಳಿದರೆ, ತಾವೀಗ 102.2 ಮೆಗಾಟ್ಸ್ಗಳಲ್ಲಿ ಮೂಡಿಬರುತ್ತಿರುವ ಆಕಾಶವಾಣಿ ಹಾಸನ ಕೇಂದ್ರದಿಂದ ಜ್ಞಾನದೇವಿಗೆ ನೇರ ರಸಪ್ರಶ್ನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ಮನ್ನು ಸಂಪರ್ಕ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246-2289 ಮತ್ತೊಂದು 2452-2528 STD ಕೋಡ್ ಸಂಖ್ಯೆ 0-8-1-7-2. ನಮಸ್ಕಾರ.

0: ನಮಸ್ಕಾರ ನಮಸ್ಕಾರ, ಜ್ಞಾನ ದೀವಿಗೆ ಕಾರ್ಯಕ್ರಮ.
1: ನಮಸ್ಕಾರ ಸರ್.
0: ತಮ್ಮ ಹೆಸರು ಹೇಳಿ.
1: ಉಮಾ ಪುಟ್ಟರಾಜ್ ಸರ್.
0: ಉಮಾ ಪುಟ್ಟರಾಜ್ ಅವರ ಕಡೆಯ ಕರೆ ನಿಮಗೆ. ತುಂಬಾ ಸುಲಭ. 1913 ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡೆದಂತವರು ನಮ್ಮ ದೇಶದವರು ಯಾರು? ತುಂಬಾ ಪ್ರಸಿದ್ಧವಾದ ವ್ಯಕ್ತಿ. ನಾವು ದಿನ ಕೇಳ್ತಾ ಇರ್ತೀವಿ ಅವ್ರ ಗೀತೆಗಳನ್ನ, ಶಾಲೆಯಲ್ಲಿ ಕೇಳ್ತಾ ಇರ್ತೀವಿ. ಸುಳ್ಳು ಜಾಸ್ತಿನೇ ಕೊಟ್ಟಿದ್ದೀನಿ. ಅಲ್ಲಪ್ಪ,
1: ಫಿಲಂ ಅಂತ ಸರ್?
0: ಅಲ್ಲ ಅಲ್ಲ, ಪ್ರಸಿದ್ಧ
1: ಕವಿ.
0: ಹೌದೌದು, ಅವರು ಪಶ್ಚಿಮ ಬಂಗಾಳದವರು ಅಂತ ಒಂದು ಸುಳ್ಳು ಕೊಡ್ಬೋದು.
1: ಪಶ್ಚಿಮ ಬಂಗಾಳ
0: ಜನಗಣ ಬರೆದವರು ಅಂತ ಕೊಡಬಹುದು. ಜನಗಣ ಮರ ಬರೆದವರು ಅಂತಲೂ ಕೊಡಬಹುದು. ಬಾರಿ ಕಷ್ಟ ಆಗೋತು. ಬಾಯಾಗೀತೆ ಅಲ್ವಾ? ಗಂಟ್ಲ ಸಿಗಿ ಕೆಂಪಿದೆ.
1: ರವೀಂದ್ರನಾಥ ಟಾಗೋರು
0: ಅಂತೂ ಇಂತೂ ಉತ್ತರ ತೆಗೆಸ್ಕೊಂಡು ನಿಮ್ಮ ಧ್ವನಿಯಿಂದ
1: ತಿಂಡಿ ತಿಂತಾ ಇದೆ ನೋಡೋಣ.
0: ಅದೇ ಹಿಡ್ಕೊಂಡಿರೋದು, ಇಲ್ಲಾಂದ್ರೆ ಅದು ಬಂದ್ಬಿಡೋದು. ತಿಂಡಿ ಗಂಟ್ಲಲ್ಲಿದೆ.
1: ಪಲಾವು ಮೊಸರು ಬಂದು ಅರ್ಧ ಬರ್ದ ಬಾಯ್.
0: ಮೊಸರು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರೆ ಉತ್ತರ ಬೇಗ ಬಂದ್ಬಿಡೋದು. ಧನ್ಯವಾದಗಳು ಕರೆ ಮಾಡಿ. ಕಡೆಯ ಕರೆ.
1: ಧನ್ಯವಾದಗಳು ಸರ್, ಕರೆ ಸಿಕ್ಕಿತ್ತು.
0: ಧನ್ಯವಾದಗಳು, ನಮಸ್ತೆ. ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.

ಮೊದಲಿಗೆ ವಾಟ್ಸಪ್ ಗೀತೆಗಳ ಕಾರ್ಯಕ್ರಮ. ನಿಮಗೆ ಇಷ್ಟವಾದ ಗೀತೆ ಯಾವುದು, ಯಾವ ಚಿತ್ರದ್ದು, ನಿಮ್ಮ ಹೆಸರು, ಊರು ಇವೆಲ್ಲವನ್ನ ಬರೆದು 9141688637 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮ ಇಚ್ಛೆಯ ಗೀತೆಗಳನ್ನು ಕೇಳಿ.

ಕಾರ್ಯಕ್ರಮದ ಮೊದಲ ಸಂದೇಶ ಬಂದಿದೆ ಬೆಂಗಳೂರಿನಿಂದ. ಸಲ್ಮಾ ಸರ್ದಾರ್ ಅಹಮದ್, ಸೊಹರಾಬ್ ಹಾಗೂ ಖುಷಿಯವರದು. ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಗಾಗಿ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಿ ಗೋಪಾಲ್. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಕೇಳುಗರೆ, 11 ಗಂಟೆಗೆ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30ಕ್ಕೆ ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಾಸನದ ಗವೇನಹಳ್ಳಿಯಿಂದ ಶಿವಮ್ಮ ರಾಮಚಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೇವು ಬೆಲ್ಲ ಚಿತ್ರದಿಂದ ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ಈ ಗೀತೆಯಲ್ಲಿ ಅರ್ಥಪೂರ್ಣವಾದ ಸಾಹಿತ್ಯ ಇದೆ, ಹಾಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ, ಬಹಳ ದಿನಗಳ ಆಸೆ ಇದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶಿವಮ್ಮ ಅವರೇ, ಕೇಳಿ, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಸ್ವರಗಳಲ್ಲಿ.

ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೋಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾ ಹರ್ಷಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ಧಳ್ವಾರ್. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗುವುದು. ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಭರತ್ ಕುಮಾರ್ ಅವರು, ಜಕ್ಕನಹಳ್ಳಿ ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆಯಿಂದ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಗೀತೆ ಭರತ್ ಕುಮಾರ್ ಅವರೇ, ಕೇಳಿ ಆನಂದಿಸಿ.

0: ರಸಪ್ರಶ್ನೆ ಜೊತೆ ಸ್ವಲ್ಪ ಹಾಡು ಹರಟೆನ ಮಾಡೋಣ. ಎಲ್ರೂ ತಪ್ಪದೆ ಕರೆ ಮಾಡ್ತೀರಾ ಅಲ್ಲ?
1: ಆಶಾ ಲಕ್ಷ್ಮೀಕಾಂತ ಅವರು ಉತ್ತರ ಬಡಾವಣೆ ಹಾಸನ, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೃದಯ ಹೃದಯ ಚಿತ್ರದಿಂದ ಹೇ ಹೃದಯ, ಅವಳ ಕಣ್ಣಿನ ಜೊತೆ ಮಾತನಾಡಿದೆಯಾ ಅಂತ ಗೀತೆಯನ್ನು ಕಳಿಸಿದ್ದಾರೆ. ಕೇಳಿ ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಹೃದಯ ಹೃದಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

1:20ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 1:30 ಹಾಗೂ ಮಧ್ಯಾಹ್ನ 2:40ಕ್ಕೆ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದಿನ ಕಾರ್ಯಕ್ರಮದ ಕೊನೆಯ ಸಂದೇಶ ಬಂದಿದೆ. ಹಾಸನದ ಕೊಕ್ಕನಘಟ್ಟದಿಂದ ಆನಂದ, ಶಶಿಕಲಾ, ವರ್ಷ ಹಾಗೂ ಮೈತ್ರಿಯವರದು. ಕಲಿಯುಗ ಚಿತ್ರದಿಂದ ಎಂತೆಂದೂ ಹೀಗೆ ಇರಬೇಕು, ಈ ಗೀತೆಯನ್ನು ಪ್ರಸಾರ ಮಾಡಿ. ಇದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರೋ ಗೀತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಇಚ್ಛೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ

ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ನಮ್ಮ ಸ್ಟುಡಿಯೋ ಸಮಯ 11 ಗಂಟೆ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಆಶಿಕಿ ಚಿತ್ರದ ಗೀತೆ. ರಾಣಿ ಮಲ್ಲಿಕ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ನದೀಮ್ ಶ್ರವಣ್.

ಇದೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026 ಹಾಗೂ 27ನೇ ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಹಾಗೂ ಚಿಗುರು ಕಾರ್ಯಕ್ರಮಗಳನ್ನು ಆಯೋಜಿಸಲು ಶಾಸ್ತೀಯ ಸಂಗೀತ, ಕರ್ನಾಟಕ ಅಥವಾ ಹಿಂದೂಸ್ತಾನಿ ಗಾಯನವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ ಅಥವಾ ನೃತ್ಯ ರೂಪಕ, ಜನಪದ ಪ್ರದರ್ಶನ ಕಲಾತಂಡಗಳು, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ, ಗಮಕ ಅಥವಾ ಕಥಾ ಕೀರ್ತನ, ಏಕಪಾತ್ರಾಭಿನಯ ಇತ್ಯಾದಿ ಕಲೆಗಳಲ್ಲಿ ಪರಿಣತ ಕಲಾವಿದರಿಂದ ಮೂರು ವಿಭಾಗಕ್ಕೆ ಅಂದರೆ ಸಾಂಸ್ಕೃತಿಕ ಸೌರಭ, ಯುವ ಸೌರಭ, ಚಿಗುರು ಹೀಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಗಳನ್ನು ದಿನಾಂಕ 25/6/2026 ಸಂಜೆ 5:30 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನಾಂಬ ಕಲಾಕ್ಷೇತ್ರ ಹಾಸನ ಇಲ್ಲಿ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ ಹೇಗಿದೆ? 08-172-26-712-62. ಪ್ರಕಟಣೆ ಕೇಳಿದಿರಿ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಲತಾ ಮಂಗೇಶ್ಕರ್ ಹಾಗೂ ಸುರೇಶ್ ವಾಡ್ಕರ್ ಅವರು ಹಾಡಿರುವ ರಾಮ್ ತೇರಿ ಗಂಗಾ ಮೇಲಿ ಚಿತ್ರದ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ರವೀಂದ್ರ ಜೈನ್.

ಇದೊಂದು ಪ್ರಕಟಣೆ. ಹಾಸನದ ಕೆಆರ್ಪುರಂನ 4ನೇ ಅಡ್ಡರಸ್ತೆಯಲ್ಲಿರುವ ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ ಇದೇ ಜೂನ್ 8ರಿಂದ 10ನೇ ತಾರೀಕಿನವರೆಗೆ ಉಚಿತ ಬಂಜೆತನ ನಿವಾರಣಾ ಶಿಬಿರವನ್ನು ಆಯೋಜನೆ ಮಾಡಿದೆ. ಆಸಕ್ತರು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಜೀವ ಐವಿಎಫ್ನ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513627300. ಪ್ರಕಟಣೆ ಕೇಳಿದಿರಿ. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಉದಿತ್ ನಾರಾಯಣ್ ಅವರು ಹಾಡಿರುವ ಕುಚ್ ದಿಲ್ಲಿ ಕಹಾ ಚಿತ್ರದ ಗೀತೆ. ಆನಂದ್ ಪಕ್ಷಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ನಿಖಿಲ್ ವಿನಾಯಕ್.

ಫುಲ್ವಾರಿ ಕಾರ್ಯಕ್ರಮದ ಕೊನೆಯಲ್ಲಿ ಅಂಜಾನ್ ಅವರ ಗೀತ ರಚನೆ ಇರುವ ಬಾದಲ್ ಚಿತ್ರದ ಗೀತೆ. ಗಾಯಕರು ಬಪ್ಪಿ ಲಹರಿ ಹಾಗೂ ಶಂಕರ್ ಶಂಭು.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಮೋಹನರಾಗ ಆದಿತಾಳದಲ್ಲಿ ಕೇಳಿ ಮೈಸೂರು ವಾಸುದೇವಾಚಾರ್ಯರ ರಚನೆ ರಾರ ರಾಜೀವಲೋಚನಾ.

0: ಇದುವರೆಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನು ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡೆಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸೆನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
2: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
3: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
1: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾ ಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರೂ ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
0: ಆಕಾಶವಾಣಿ ವನಿತಾ ವಿಹಾರ.
4: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
5: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ಇದುವರೆಗೆ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರೆ ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳು. ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, 2026 ಹಾಗೂ 27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ May 15 ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1200 ರೂಪಾಯಿಗಳನ್ನು ಹಾಸನ ಜಿಲ್ಲಾ ಆಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಈ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ಸಕಲ ಜೀವಿಗಳ ತಾಣ ಮಣ್ಣು,
2: ವಿಷಗಳಿಂದ ಆಗುತ್ತಿದೆ ಹುಣ್ಣು,
3: ಭೂಮಿ ಹಸಿರ ಸಂಪತ್ತಿನ ಆಗರ,
4: ಕುಂದದಿರಲಿ ನಮ್ಮ ಸಡಗರ,
5: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
6: ಆಸೆಗಳಿಗೆ ಕಡಿವಾಣ ಇರಲಿ,
7: ಕಲ್ಮಶಗಳು ಸೇರದಂತಿರಲಿ,
8: ಕಾಣೋದೆಲ್ಲ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
9: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
9: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
9: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
9: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ, ಮಡೇನೂರು.
10: ಕೇಳುಗರೆ, 12:35 ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್.
11: ನಮ್ಮ ಅಚ್ಚುಮೆಚ್ಚಿನ ಪುಟಾಣಿಗಳೇ, ಇದೇ ಶನಿವಾರ ಬೆಳಿಗ್ಗೆ 10:00 ಬಾಲನಂದನದಲ್ಲಿ ನಿಮ್ಮಿಷ್ಟದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72.

0: ರಸಪ್ರಶ್ನೆ ಜೊತೆ ಸ್ವಲ್ಪ ಹಾಡು ಹರಟೆನ ಮಾಡೋಣ. ಎಲ್ರೂ ತಪ್ಪದೆ ಕರೆ ಮಾಡ್ತೀರಾ ಅಲ್ಲ?
1: ಕೇಳುವರೆ, ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಭಾವಗೀತೆಗಳು, 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 5:30 ಕನ್ನಡ ಚಿತ್ರಗೀತೆಗಳು ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕೋಡ್ 08172. ಆಕಾಶವಾಣಿ ಹಾಸನ. ಈಗ ವೇಳೆ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
0: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪದ. ಡಯಾಬಿಟಿಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
3: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ Type 1 ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನ್ ಮಾಡುತ್ತೆ, ಇನ್ಸುಲಿನ್ ಅನ್ನ ತಯಾರು ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂತ ನಾವು ಏನು ಆಹಾರ ತಿಂದ್ಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನ ಕಂಟ್ರೋಲಿಗೆ ತರುವಂತ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂತವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ.
2: Type 1
3: ಅಂತ ಹೇಳ್ತೀವಲ್ಲ ಆತರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂತವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು Type 2 ಅಂತ ಕರಿತೇವೆ. ಈ Type 2 ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೇನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರೆಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನ್ ಇರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದ್ರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇನೆ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂತ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು
2: ರಿವರ್ಸ್ ಮಾಡಬಹುದು ಸರ್?
3: ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂತ ಜನರಲ್ಲಿ Type 2 ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲೆಂಡ್ ಅಂತ ಕಡೆ ಎಲ್ಲ Type 1 ಹೆಚ್ಚು ಕಾಮನ್ ಇದೆ. ಆದ್ರೆ Type 2 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
2: ಸರ್, ಈ ಎರಡರ ನಡುವನ ಒಂದ್ ಕ್ಯಾಟಗರಿ ಇದೆ ಅಂತಲ್ಲ?
3: ಹೌದು, ಇದೆ. ಇನ್ಫ್ಯಾಕ್ಟ್ ಅಂತವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವ್ರಿಗೆ ಇನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದ್ರೆ ಆ 3ನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡಬಹುದು. ಇನ್ನು ಕೆಲವರಲ್ಲಿ ಏನಾಗುತ್ತೆ ರಿವರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ ರಿಕ್ವೈರ್ಮೆಂಟ್ ನ ಖಂಡಿತವಾಗಿ ಕಮ್ಮಿ ಮಾಡಬಹುದು. ಇದಂತೂ ಎಲ್ಲರಿಗೂ ಮಾಡಬಹುದು ಅಂತ ನಾನು ಹೇಳಬಲ್ಲೆ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಬಹುತೇಕ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೇನೆ. ಆದ್ರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪಾ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವ್ದು ಡೆಫಿನಿಷನ್ ಇಲ್ಲ. ಯಾಕಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
2: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
3: ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂತ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದ್ರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನ ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ, ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂತ ಪೇಷಂಟ್ಸ್ ಗಳಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪಾ ಅಂದ್ರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದೀವಿ ಇಷ್ಟೇ, ಇಲ್ಲಿಗೆ ಮುಗಿತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಆತರ ಇರೋದಿಲ್ಲ ಅದು. ಇಲ್ಲಿ 2 ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೇವೆ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ, ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ, ಅದಿರುತ್ತೆ. ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್, ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನ್ ಅನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ, ಸಕ್ಕರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವ್ರ ಆಕ್ಚುಲಿ ಒಂದು ಮಾತ್ರೆನಲ್ಲಿ 3 ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲ್ಗೆ ಬರುತ್ತೆ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು 2 ದಿವಸದಲ್ಲಿ ಆಗಲ್ಲ, 2-3 ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂತ ಪದ್ಧತಿ.
2: ಕ್ಲಿನಿಕ್ ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ,
3: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆತರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗೆ ಇರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆಯಾಗಿ ಮಧುಮೇಹ ಬಂತು. ಅದೇ ತರ ಅದು ರಿವರ್ಸ್ ಆಗ್ಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು 2-3 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನ ಕಮ್ಮಿ ಮಾಡಬಹುದು. ಇದು ಬಹಳ ಮುಖ್ಯ. ಇದು ಅಂದ್ರೆ ಎಲ್ಲರೂ ಪ್ರಯತ್ನ ಮಾಡ್ಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದ್ರೆ ಬರೀ ಮಾತ್ರೆ ತಗೊಳ್ತಾ ಹೋದ್ರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ 2ನೇ ರೀತಿಯಾದ ಡಯಾಬಿಟಿಕ್ಸ್ ಹೆಚ್ಚು ಕಾಮನ್ ಆಗಿರೋದು, ಟೈಪ್ 2 ಡಯಾಬಿಟಿಕ್ಸ್ ಕಾಮನ್ ಆಗಿರೋದು. ಇದ್ರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನ ತೆಗೆದುಕೊಳ್ತಾ ಹೋದ್ರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕಂದ್ರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ ಯಾರಿಗೋ ಒಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯ್ತು, ಇವತ್ ಅವ್ರಿಗೆ ಕಂಡಿಡಿದ್ವಿ, ಇವತ್ ಮಾತ್ರೆ ಕೊಟ್ರು ಅಂದ್ರೆ, ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯ್ತು ಅಂದ್ರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದ್ ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದ್ರೆ ಚರ್ಮ ಗುಣ ಆಗುತ್ತೆ, ಆದ್ರೆ ರೆಟಿನಾಕ್ಕೆ ತೊಂದರೆ ಆದ್ರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ತರ ಕಿಡ್ನಿ ಪ್ರಾಬ್ಲಮ್ ಆಗ್ಬಹುದು. ಅದೇ ತರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದ್ರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನ್ ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನಂದ್ರೆ, ನೀವು 15-20 ವರ್ಷ ಸುಮ್ನೆ ಮಾತ್ರೆ ತಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನ ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನ ಮಾಡಿದ್ರೆ ನಾವು ಅದ್ರ ಪ್ರೋಗ್ರೆಷನ್ ಅನ್ನ ನಿಲ್ಲಿಸಬಹುದು, ಮೆಡಿಸಿನ್ ಪ್ರಮಾಣವನ್ನ ಕಮ್ಮಿ ಮಾಡಬಹುದು, ಮತ್ತೆ ಔಟ್ಕಮ್ಸ್ ಅಂತ ಏನ್ ಹೇಳ್ತೀವಿ 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರಂಗೆ ತಡೆಗಟ್ಟಬಿಡಬಹುದು. ಅಂದ್ರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮ್ಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
4: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ ಅಲ್ವಾ, ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸೋ
3: ಹಾಕಿ
4: ಹೇಗಿರುತ್ತೆ ಸರ್ ಇದು ಪ್ಲಾನ್ ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಿ?
3: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ ಬಹುತೇಕ ಯಾವ ತರ ಇರುತ್ತೆ 2-3 ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ ಅವ್ರಿಗೆ, ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಆಸ್ಪತ್ರೆನಲ್ಲಿ ಬಂದ್ರೆ, ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂಥ ರೀತಿ ಬೇರೆ. ಹಾಸ್ಪಿಟಲ್ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸಿಕೊಂಡು ಅವ್ರಿಗೆ ಬೇಕಾಗಿರುವಂತಹ ಕೆಲವು ಬದಲಾವಣೆಗಳನ್ನ ಹೇಳಿ ಮತ್ತೆ ಕೆಲವು ಔಷಧಿಗಳನ್ನ ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ 1-2-3 ತಿಂಗಳು ಟೈಮ್ ಹಿಡಿಯತ್ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ನ ಹೆಚ್ಚು ಕಡಿಮೆಯನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗ್ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನ ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರದ್ ನಿಲ್ಬೇಕಲ್ವಾ? ಅದೇ ತರ ನಾವು ಇಂತ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನ ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಾಕ್ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನ ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗಾಗುತ್ತೆ, ಕೆಲವ್ರಿಗೆ ಬಹಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂತ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವುದೋ ಒಂದು ಮಾತ್ರೆ ಬರೀ 1/2 ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ.
4: ನಾವು ಟೆಸ್ಟ್ಗಳೆಲ್ಲ ಮಾಡಿಸ್ತೀರಾ?
3: ಹಾ ಹೌದು, ಈ ಟೈಮ್ ನಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
4: ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿಪಿ ಶುಗರ್ ಇರೋರಿಗೆ ಎಲ್ಲಾ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನ ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನ ಹೇಳ್ಬೋದು ಸರ್?
3: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದ ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ, ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಅವ್ರಿಗೆ ಇಂಥ ಬದಲಾವಣೆಯನ್ನ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6-8 ಮಂತ್ಸ್ ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗ್ಲೂ ಹೈ ಇರ್ತಾ ಇತ್ತು, ಮತ್ತೆ ಬಿಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನ ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಅವ್ರು ಯಾಕೆಂದ್ರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ತರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. ಹೆಚ್ಚು. ಎರಡು ಮಾತು ಇದ್ರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದ್ರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂತ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕೆಂದ್ರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯದೇ ಇರೋಂಗೆ ನಾವೇನು ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು ಎರಡನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ ಮೂರು ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇದ್ರಲ್ಲಿ ಪ್ರಯತ್ನ

0: ಕಾರಣ ಜನ ಹೆದರೋ ಅಗತ್ಯ ಏನು ಇಲ್ಲ,
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ತೇವೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದ್ರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
1: ಈಗ ಒಂದು ಚಾರ್ಟ್ ಕೊಡೋದಾದ್ರೆ ಅವ್ರಿಗೆ, ಅಂದ್ರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೆ ಇರಬಹುದು, ಅವ್ರು ಏನೇನ್ ಮಾಡ್ಕೋಬಹುದು ಸರ್?
0: ನಾವು ಬ್ರಾಡ್ಲಿ ಏನ್ ಮಾಡ್ತೇವೆ, ಕೆಲವು
1: ಸರ್ ಈಗ ಈ ಟೈಪ್ ಒನ್ ಟೈಪ್ ಟು ಅಂತ ಹೇಗೆ ಕಂಡುಹಿಡಿತೀರಾ ಸರ್?
0: ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನ ನಾವು ನೋಡ್ಬಿಟ್ಟು ಕಂಡಿಡಿತೇವೆ. ಮತ್ತೆ ಕೆಲವು ಆಟೋ ಆಂಟಿಬಾಡೀಸ್ ಜಿ ಎ ಡಿ ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆಂಟಿಬಾಡೀಸ್ ಏನಾದ್ರು ಇತ್ತು ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ ಒನ್ ಆರ್ ಟೈಪ್ ಟು ಅಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ನಾವು ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನ ಕಂಡಿಡಿಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ ಟೂನೇ ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ ಒನ್ ಬಹಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೇವೆ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿಯ ಕೊರತೆ ಅಂದ್ರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡ್ಲಿಕ್ಕೆ ಆಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದ್ರೆ ನಡಿಯಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸಬಹುದು, ಅವರು ನಡಿಲೇಬೇಕು 1 ಕಿಲೋಮೀಟರ್ ಅಂತ ಏನೂ ಇಲ್ಲ. ಸೊ ಅದೇ ತರ ಕೆಲವರ ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ತೇವೆ, ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ಈ ತರ. ಮತ್ತೆ ಇನ್ನು ಕೆಲವರಲ್ಲಿ ನಾವು ಆಹಾರದ ಸಮಯವನ್ನ ಬದಲಾವಣೆ ಮಾಡಿದ್ರೆ, ಇನ್ನು ಕೆಲವರಲ್ಲಿ ಆಹಾರದ ಕಂಟೆಂಟ್ ನ ನಾವು ಬದಲಾವಣೆ ಮಾಡ್ತೇವೆ, ಇನ್ನು ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ತರ ಕೆಲವು ಬದಲಾವಣೆಗಳನ್ನ ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಈ ತರ ಬದಲಾವಣೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ ಕಂಟ್ರೋಲಲ್ಲಿ ಇರಲ್ಲ, ಅವ್ರು ಏನ್ ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನ್ ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನ್ ಮಾಡ್ತೀವಿ ಅಂತವ್ರಿಗೆಲ್ಲ, ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ ನಮ್ಗೆ ಗೊತ್ತಾಗಿರುತ್ತೆ. ನೋಡಿ, ಇಂಥದನ್ನೇ ತಿನ್ಬೇಕು, ಇಂಥದನ್ನೇ ತಿನ್ಬಾರ್ದು ಅಂತ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ, ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ ನಾವು ಕಂಟ್ರೋಲ್ಗೆ ತರಬಹುದು.
1: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನ ನಿಮ್ಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನ ಮಾತ್ರ ತಿಂತ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸ್ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದ್ ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ ಈ ತರ. ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ, ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ಆರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡಬೇಕು, ವೀಟ್ ಜಾಸ್ತಿ ಮಾಡಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದ್ರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್, ಮೈದಾ ಅಲ್ಲ, ಹೋಲ್ ವೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನ ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನ ಹಿಟ್ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದ್ರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ ಬರುತ್ತೆ, ಯಾರಿಗೆ ಯಾವ್ದು ಆಗ ಬರಲ್ಲ ಅಂತ. ಯಾವ್ದು ಆಗ ಬರಲ್ಲ ಅದನ್ನ ತೆಗಿತೇವೆ, ಯಾವ್ದು ಆಗ ಬರುತ್ತೆ ಅದನ್ನ ತಿನ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನು ಆಗಲ್ಲ. ಅಂದ್ರೆ ನೀವೇನ್ ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದ್ರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
1: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನ ಕಂಡು ಹಿಡ್ಕೊಂಡು

0: ಒಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡುಹಿಡಿದ್ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ. ಏನಪ್ಪಾ ಅಂದ್ರೆ ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರು ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡು ಹೋಗಿ ಬರುತ್ತೆ, ಮೂರು ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆನ್ ಕಂಟ್ರೋಲ್ಗೆ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲ್ಗೆ ತಗೊಂಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೆ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದಾನೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲ್ಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸಿಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ, ಇದರಲ್ಲಿ ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂತ ತಿನ್ನಾಗಿಲ್ಲ.
0: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು 4 ಕೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ.
0: ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವುದನ್ನು ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
0: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ.
1: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂತ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದ್ರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ಅನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟು, ದರ್ಜಿ, ದರ್ಜಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತ ಹೇಳಿದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಸಿಎಸ್ಸಿ ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂತ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು ಸಿಎಸ್ಸಿ ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ ಸಿಎಸ್ಸಿ ಸೆಂಟರ್ಗಳು ಇರ್ತಾವಲ್ಲ, ಸಿಎಸ್ಸಿ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳುವುದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರ್ಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತೆ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದ್ರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದ್ರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ ಪಿಎಂ ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ ಪಿಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರಬಹುದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತಾರೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತೆ ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಕೇಳಿದರೆ, ಪಿಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಅಕ್ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದ್ರು, ಏನು ಕ್ಯಾಂಪ್ಗಳನ್ನು ಮಾಡಿದ್ರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ ಮತ್ತೆ ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂತೆ ಟೂಲ್ ಕಿಟ್ ಬರುವಂತೆ. ಟೂಲ್ ಕಿಟ್ಟು ನಮ್ಮ ಕುಲಕಸಬೆ ಏನುಂಟು ಆ ಕುಲಕಸಬೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರುವವರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗ್ಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಬಹುದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸಬಹುದು, ಈ ಆನ್ಲೈನ್ಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗಬಹುದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡಬಹುದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೆಯಬಹುದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರಿಗೆ ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುದಿಲ್ಲ.
3: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು 1 ವಾರದ ಟ್ರೈನಿಂಗ್ ಅನ್ನು ಕೊಟ್ಟರು. ಮತ್ತೆ ಎಂ ಎಸ್ ಎಂಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆ ಅಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ದತೆಯನ್ನು ಬಲಪಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೆ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಒಂದು ಗಂಟೆ 20 ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇರೋದು 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ.

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ. ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಹಂಸಲಿಕಾ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮಧುರ ಮೈತ್ರಿ ಚಿತ್ರದ ಗೀತೆ.

ಮಕ್ಕಳಿಲ್ಲವೇ? ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-6273-00. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.

ನಮ್ಮ ಅಚ್ಚುಮೆಚ್ಚಿನ ಪುಟಾಣಿಗಳೇ, ಇದೇ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬಾಲನಂದನದಲ್ಲಿ ನಿಮ್ಮಿಷ್ಟದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಮಿಡಿದ ಹೃದಯಗಳು ಚಿತ್ರದ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ಇದೊಂದು ಪ್ರಕಟಣೆ. 2026 ಹಾಗೂ 27ನೇ ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಪ್ರಥಮ ವರ್ಷದ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮೊದಲನೇ ವರ್ಷಕ್ಕೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಪಡೆದು ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9017489869 ಮತ್ತೊಂದು 725978771 ಸಂಪರ್ಕಿಸಬಹುದಾಗಿದೆ. ಇದುವರೆಗೆ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶ ಕುರಿತಾಗಿ ಪ್ರಕಟಣೆ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ಮಣ್ಣಿನ ದೋಣಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಮಿಡಿದ ಶ್ರುತಿ ಚಿತ್ರದ ಗೀತೆ

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳಿಯರಾಜ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರಿ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ದ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗೆ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ದತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ದಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ, ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ, ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ, ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಎರಡು ಗಂಟೆ 41 ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 MHz ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಗೀತೆ. ಗಾಯಕರು ಕೆಜೆ ಯೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್. ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಇದೊಂದು ಪ್ರಕಟಣೆ. 2025 ಹಾಗೂ 2026ನೇ ಶೈಕ್ಷಣಿಕ ಸಾಲಿನಲ್ಲಿ ಹಾಸನ ಜಿಲ್ಲೆಯ ಬಲಿಜ ಜನಾಂಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 85% ಮತ್ತು ಅಧಿಕ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳನ್ನು ದಿನಾಂಕ 26/6/2026 ನಡೆಯುವ ಹಾಸನ ಜಿಲ್ಲಾ ಬಲಿಜ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಅರ್ಹ ಬಲಿಜ ವಿದ್ಯಾರ್ಥಿಗಳು ಅಂಕಪಟ್ಟಿ ಮತ್ತು ಜನಾಂಗದ ಬಗ್ಗೆ ದಾಖಲೆಗಳನ್ನು ಜಿಲ್ಲೆಯ ಆಯಾ ತಾಲೂಕುಗಳ ಬಲಿಜ ಸಂಘದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳ ಮೂಲಕ ಜಿಲ್ಲಾ ಬಲಿಜ ಸಂಘ ಶ್ರೀ ಯೋಗಿ ನಾರಾಯಣ ಸಮುದಾಯ ಭವನ ರವೀಂದ್ರನಗರ ಹಾಸನ ಇಲ್ಲಿಗೆ ದಿನಾಂಕ 10/6/2026 ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.
1: ನಮ್ಮ ಅಚ್ಚುಮೆಚ್ಚಿನ ಪುಟಾಣಿಗಳೇ, ಇದೇ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬಾಲನಂದನದಲ್ಲಿ ನಿಮ್ಮಿಷ್ಟದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 08172.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ದೇವಾ ಅವರ ಸಂಗೀತ ನಿರ್ದೇಶನದ ಸೈನಿಕ ಚಿತ್ರದ ಗೀತೆ. ಗಾಯಕರು ಹರಿಣಿ.

ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್.

ಜಿ ಉದಯಶಂಕರ್ ಅವರ ಗೀತ ರಚನೆ ಇತ್ತ. ಸಂಯುಕ್ತ ಚಿತ್ರದ ಗೀತೆಯನ್ನು ಕೇಳಿದ್ರಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಗೀತೆಯೊಂದಿಗೆ ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಈ ಸಂಜೆ 7:45 ಹಾಗೂ ರಾತ್ರಿ 10 ಗಂಟೆಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ಕೇಳಬಹುದು.

ಆಕಾಶವಾಣಿ ಹಾಸನ. ಈಗ ವೇಳೆ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುವುದು.

0: आप सुन रहे हैं विविध भारती।
1: सखियों के दिल की जुबान हेलो सहेली।

0: तो मैं इलाहाबाद में बंद रोड की जगह है जहां उनके किनारे उनका घर था, तो जब मैं साइकिल से उधर से गुजरता था तो मैं उनके गेट के बाहर खड़ा होकर इंतजार करता था कि वो निकले, एक झलक मैं देख लूं, जैसे मुंबई में लोग फिल्म स्टार के लिए खड़े होते हैं।
1: लेखन के साथ साथ लेखकों से भी उन्हें बहुत प्यार था।
0: आगे देखो तो रघुपति साहब फिराक रहते थे, दाएं देखो तो अकबर इलाहाबादी रहते थे, बाएं देखो तो सीवाई चिंतामणि जैसा पत्रकार था।
1: वो हैं जाने माने लेखक पत्रकार प्रताप सोमवंशी।
0: पहले लिखा तुम्हें प्यार है और आगे भाभी बीमार है, छुटकी को आया बुखार है, आंखें जैसी की तैसी है, गठिया की हालत वैसी है, अब तो बिटवा है ये लगता, मौत ही जैसे अंतिम हल है, शेष कुशल है।
1: तो सुनिए आज के मेहमान 10 जून शाम 4 बजे सिर्फ विविध भारती पर।
2: ಆಕಾಶವಾಣಿ ಹಾಸನ 102.2 ಮೆಗಾ ಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:04. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾಕ್ಟರ್ ಮಂಜುನಾಥ್ ಕೆಎಂ ಮಾಡುವ ನಮಸ್ಕಾರಗಳು. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462829 ಎಷ್ಟಡಿ ಕ್ರಮಾಂಕ 08172. ನಮ್ಮ ಮೊದಲ ಕರೆ ಯಾರದ್ದು, ಎಲ್ಲಿಂದ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಸರ್, ಮೇನಕ ನಟರಾಜು ಬೆಳೆಗಾರ ವಿಧಿ ಹಾಸನಿಂದ.
2: ಮೇನಕ ನಟರಾಜ್ ಅವರು ಇವತ್ತು ಕಾರ್ಯಕ್ರಮದ ಮೊದಲ ಕರೆ ತಮ್ಮದೇ?
3: ಮೊದಲ ಕರೆ, ಹೌದು ಸರ್.
2: ಆಹಾ, ಸ್ವಲ್ಪ ಮಟ್ಟಿಗೆ ತಾಂತ್ರಿಕ ದೋಷ ಇದೆ.
3: ಹೌದು ಸರ್.
2: ಸರಿ, ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
3: ಒಲವಿನ ಹುಡುಗರಿಂದ ಹೃದಯ ಮಿಡಿತ ಹೇರಿದೆ.
2: ಆಹಾ, ಯಾಕೋಸ್ಕರ ಈ ಗೀತೆ?
3: ಮತ್ತೆ ವಾಣಿಜ್ಯರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೆ
2: ಆಹಾ, ಅದಕ್ಕೋಗಿ ಈ ಗೀತೆಯನ್ನ ಕೇಳಬೇಕನ್ನೋದಾಗಿ ಅನ್ಕೊಂಡಿದ್ದೀರಾ?
3: ಹೌದು ಸರ್.
2: ಆಹಾ, ಸರಿ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ.
3: ಧನ್ಯವಾದಗಳು ಸರ್.
2: ಓಕೆ ಸ್ನೇಹಿತರೆ, ಈಗ ಗೀತೆಗೂ ಮುಂಚೆ ಒಂದು ಜಾಹೀರಾತನ್ನ ಕೇಳಿ ಗೀತೆಯನ್ನ ಆಲಿಸಿ.
4: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
5: ತೆಂಗಿನ ತೇರು, ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
6: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ

0: ಆರೋಗ್ಯ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು
0: ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
2: ಆತ್ಮೀಯ ಕೇಳುಗರೆ, ನಮ್ಮ ಮೊದಲ ಕೇಳುಗರ ಆಯ್ಕೆಯ ಚಿತ್ರ ಒಲವನ ಉಡುಗೊರೆ ಚಿತ್ರದಿಂದ ಈ ಒಂದು ಗೀತೆ. ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಗೀತೆಯನ್ನು ಬರೆದಿದ್ದಾರೆ ಶ್ಯಾಮ್ ಸುಂದರ್ ಕುಲಕರ್ಣಿ, ಸಂಗೀತ ಎಂ ರಂಗರಾವ್ ಅವರಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
4: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು,
5: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
4: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
5: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
6: ಆತ್ಮೀಯ ಕೇಳುಗರೆ, ಕರೆಗಳಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಕಂಡುಬರ್ತಾ ಇದೆ. ದಯವಿಟ್ಟು ನಮ್ಮ ಎಲ್ಲ ಕೇಳುಗರು ಸಹಕರಿಸಿ ನಮ್ಮ ಮುಂದಿನ ಕೇಳುಗರು ಯಾರು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ
7: ಸರ್. ನಮಸ್ತೆ.
6: ಯಾರು ಕರೆ ಮಾಡಿರೋದು
7: ಸರ್? ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್. ನಾನು ಗಂಗಪ್ಪ ಬಡಿಗೇರ್ ಅಂತ.
6: ಗಂಗಾವತಿಯಿಂದ ಕರೆ ಮಾಡಿದ್ದೀರಾ?
7: ಹೌದು ಸರ್.
6: ನಮ್ಮ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
7: ಖಂಡಿತ ಕೇಳ್ತೀವಿ ಸರ್. ನಾವು ಟೈಲರ್ ಇದೀವಲ್ಲ ಸರ್, ನಮ್ಗೆ ರೇಡಿಯೋ ಆಪ್ತ ಮಿತ್ರ.
6: ಹೌದಾ?
7: ಹೌದು ಸರ್.
6: ಇದೇ ರೀತಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ಕೊಳ್ತಾ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದೆ, ಅದರಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನ ನಮ್ಮ ಕೇಂದ್ರದಿಂದ ಪ್ರಸಾರ ಮಾಡ್ತೀವಿ.
7: ಮಾಡ್ರಿ ಸರ್, ಮಾಡ್ರಿ ಸರ್, ನಾವು ಕೇಳ್ತಾ ಇರ್ತೀವಿ.
6: ಒಳ್ಳೇದು. ಈಗ ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
7: ಸರ್, ಚೈತ್ರದ ಪ್ರೇಮಾಂಜಲಿ ಚಿತ್ರದೊಳಗಿಂದ ಟೈಟಲ್ ಸಾಂಗ್ ಸರ್.
6: ಯಾಕಾಗಿ ಇಷ್ಟ ಆಗಿದೆ
7: ಸರ್? ಹಳೆ ಚಿತ್ರ, ಹಳೆ ಹಾಡುಗಳೆಲ್ಲ ಸರ್ ಕೇಳಕ್ ಇಂಟ್ರೆಸ್ಟ್ ಇರ್ತಾವ.
6: ತುಂಬಾ ಇಂಪಾಗಿದೆ ಅಲ್ವಾ?
7: ಇಂಪಾದ ಹಾಡು ಸರ್, ಹಂಗಾಗಿ ಎಷ್ಟೋರು ಹಾಡಿದ ಚಲೋ ಹಾಡಿರ್ತಾರ ಸರ್ ಅವರು.
6: ಸರಿ ಸರಿ. ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ದನಿಯಾಗಿದ್ದಾರೆ.
7: ಹೌದು ಸರ್.
6: ಹಾಗೆ ಈ ಗೀತೆಯನ್ನ ಬರೆದಿರುವಂತವರು ಮತ್ತೆ ಸಂಗೀತ ನೀಡಿರುವಂತವರು ಹಂಸಲೇಖ ಅವರು.
7: ಹಂಸಲೇಖ ಅವರು? ಹೌದು ಸರ್.
6: ಸರಿ,
7: ಹಂಸಲೇಖ ಅವರು ಗೀತೆಗಳು ಬಹಳ ತುಂಬಾ ಚೆನ್ನಾಗಿರ್ತವೆ ಸರ್.
6: ಹಾ ಹಾ, ಹೌದು, ಚೆನ್ನಾಗಿರುತ್ತೆ. ಈಗ ನೀವು ಕೇಳಿ ನಮ್ಮ ಎಲ್ಲಾ ಸ್ನೇಹಿತರು ಕೂಡ ಈ ಗೀತೆಯನ್ನ ಕೇಳ್ತಾರೆ.
7: ಧನ್ಯವಾದಗಳು ಸರ್.
6: ಧನ್ಯವಾದಗಳು ಸ್ನೇಹಿತರೆ. ಈಗ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
4: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
4: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
3: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
4: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ

0: ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೆನೂರು.
2: ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ನಮ್ಮ ಮುಂದಿನ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಸರ್, ನಾನು ಕೆಂಚನ ಹೊಸಕೋಟೆ ಹೋಗಿ ಕಟ್ಟೆಯವಳಿಂದ ಸಂಕಪ್ಪ ಮಾತಾಡ್ತಾ ಇರೋದು.
2: ಸಂಕಪ್ಪ ಅವರು ಮಾತಾಡ್ತಾ ಇದ್ರ, ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
3: ನನಗೆ ನಾಗಮಂಡಲ ಚಿತ್ರದಿಂದ ಸಂಗೀತ ಕಟ್ಟಿ ಆಡಿರುವಂತಹ ಈ ಹಸಿರು ಸಿರಿಯಲ್ಲಿ ಇವತ್ತು ಪರಿಸರ ದಿವಸ ಅಲ್ವಾ?
2: ಹೌದು.
3: ಅದರಿಂದ ಈ ಹಾಡನ್ನ ಕೇಳಬೇಕು, ಹಾಡುವ ಪರಿಸರಕ್ಕೆ ಸಂಬಂಧಪಟ್ಟದ್ದಾಗಿದ್ದೆ. ಇದು ಬಾರಿ ಹಾಡೋ ಕೇಳೋಕ್ಕೂ ಚೆನ್ನಾಗಿದೆ. ಆ ಕಡೆ ನಾಗಮಂಡಲ ಚಿತ್ರದಲ್ಲಿ ಬಾರಿ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ.
2: ಸರಿ ಸರಿ, ನೀವು ಕೇಳಿರುವಂತಹ ಗೀತೆ
3: ಎಲ್ಲ ಹಾಸನ ಆಕಾಶವಾಣಿ ಕೇಳಿದರಿಗೆ ಮತ್ತು ನನ್ನ ಮೊಮ್ಮಕ್ಕಳ ನಯನ ಮತ್ತು ಶಿವಾನಿಗೋಸ್ಕರ ಹಾಡು.
2: ಈಗ ಖಂಡಿತ ಪ್ರಸಾರ ಆಗುತ್ತೆ.
3: ಓಕೆ ಸರ್.
2: ಈಗ ಈ ಗೀತೆಯನ್ನ ಬರೆದಿರ್ತಕ್ಕಂಥವರು ಗೋಪಾಲ್ ಯಾಜ್ಞಿಕ್ ಅವರು, ಹಾಗೆ ಸಂಗೀತವನ್ನ ಸಿ ಅಶ್ವಥ್ ಅವರು ನೀಡಿರುವಂತದ್ದು, ಹಾಗೆ ಈ ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ.
3: ಚೆನ್ನಾಗಿ ಹಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಹಾಡು.
2: ಈಗ ನಿಮಗೆ ಮತ್ತು ನಿಮ್ಮೆಲ್ಲರಿಗಾಗಿ ನಾಗಮಂಡಲ ಚಿತ್ರದ ಈ ಗೀತೆ ಮೂಡಿ ಬರ್ತಾ ಇದೆ. ಧನ್ಯವಾದ.
3: ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮುಂದಿನ ಗೀತೆ ಯಾವುದು, ಆ ಗೀತೆಗಾಗಿ ಕರೆ ಮಾಡಿರುವವರು ಯಾರು ತಿಳಿದುಕೊಳ್ಳೋಣವಾ?
4: ಹಲೋ,
3: ನಮಸ್ತೆ.
4: ನಮಸ್ಕಾರ.
3: ಯಾರಿದು ಕರೆ ಮಾಡಿರೋದು?
4: ಇದು ಮೂಡಿಗೆರೆ ತಾಲೂಕು ನಿಡವಳ್ಳಿಯಿಂದ ಐತಪ್ಪ ಮಾತಾಡ್ತಿರೋದು ಸರ್.
3: ಐತಪ್ಪ ಅವರೇ, ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಸರ್. ನೀವೆಲ್ಲರೂ?
3: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಬಹಳ ಅಪರೂಪದಲ್ಲಿ ಕರೆ ಸಿಕ್ಕಿದೆ ತಮ್ಗೆ.
4: ಹೌದೌದು.
3: ಯಾವ ಗೀತೆಯನ್ನ ಕೇಳ್ತಾ ಇದ್ರ ಈಗ?
4: ನಮಗೆ ರಂಗಿ ತರಂಗ ಚಿತ್ರದಿಂದ ಸತೀಶ್ ಪಟ್ಲ ಅವರು ಹಾಡಿದಂತ ಕೇಳೆ ಚೆಲುವೆ ಈ ಹಾಡನ್ನ ಪ್ರಸಾರ ಮಾಡಿದ್ದಾರೆ.
3: ಕೇಳೆ ಚೆಲುವೆ ಅನ್ನುವಂತ ಒಂದು ಗೀತೆಯನ್ನ ಯಾಕೋಸ್ಕರ ಈಗ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ರ?
4: ಅಂದ್ರೆ ಹಾಡು ಚೆನ್ನಾಗಿದೆ.
3: ಹೌದಾ?
4: ಅದು ಬಿಟ್ಟರೆ ಸತೀಶ್ ಪಟ್ಲ ಅವರು ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಹಾಡಿದ್ದಾರೆ.
3: ಚೆಲುವೆ ನೆನಪಾಯ್ತಾ ಏನಾದ್ರು? ನೆನಪಾಗಿಲ್ವಾ? ಸರಿ, ನೀವು ಇಷ್ಟಪಟ್ಟಿರುವಂತಹ ಕೇಳೆ ಚೆಲುವೆ ಎಂಬ ಗೀತೆ ರಂಗಿತರಂಗ ಚಿತ್ರದಿಂದ ಈಗ ಪ್ರಸಾರ ಮಾಡ್ತಾ ಇದೀವಿ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಸತೀಶ್ ಪಟ್ಲ, ದೀಪಿಕಾ, ಅನೂಪ್ ಭಂಡಾರಿ ಅವರು ಹಾಡಿರುವ ರಂಗಿತರಂಗ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಅನೂಪ್ ಭಂಡಾರಿ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನ ಕೇಳುತ್ತಿದ್ದೀರಿ. ನೀವು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ ನೆನಪಿಸುತ್ತಿದ್ದೇವೆ. 2452258 ಮತ್ತೊಂದು 2462289 ಎಷ್ಟಿಡಿ ಕ್ರಮಾಂಕ 08172. ನಮ್ಮ ಮುಂದಿನ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ, ಬನ್ನಿ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ.
0: ಯಾರಿದು ಕರೆ ಮಾಡಿರೋದು?
1: ನಾವು ಇಲ್ಲಿ ಚಿಕ್ಕಮಗಳೂರು ತಾಲೂಕು ಹೊಸ್ತಾರಿಂದ ಆಕಾಶವಾಣಿ ಕೇಳೋರಿಗೆಲ್ಲರೂ ನಮಸ್ತೆ. ನಾವು ದೇವರಾಜ್ ಅಂತ.
0: ದೇವರಾಜ್ ಅವರು ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದೀರಾ? ಹೊಸ್ತಾರೆಯಿಂದ?
1: ಚಿಕ್ಕಮಗಳೂರು ತಾಲೂಕು ಹೊಸ್ತಾರಿಂದ.
0: ಒಳ್ಳೇದು, ಒಳ್ಳೇದು. ಏನ್ ಮಾಡ್ಕೊಂಡಿದ್ರ ದೇವರಾಜ್ ಅವರು? ಏನ್ ಮಾಡ್ಕೊಂಡಿದ್ರ ತಾವು?
1: ಸರ್, ನಾವು ಹಿಂಗೆ ತೋಟ ಇದೆ, ರೈತರು.
0: ಒಳ್ಳೇದು, ಒಳ್ಳೇದು. ನೀವೇ ನಮ್ಮ ದೇಶದ ಬೆನ್ನೆಲುಬು.
1: ಅದೇ ನಾವು.
0: ಸರಿ ಸರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ರೆ? ಈಗ
1: ಸರ್, ನಮಗೆ ನಮ್ಮ ಫೇವರೇಟ್ ಹೀರೋ ಅಣ್ಣವರು ನಟಿಸಿರುವಂತ ಸಿನಿಮಾದ ದೇವತಾ ಮನಸ್ಸಿದ್ದರಿಂದ, ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತ

0: ಹೊಸದ ಸಂಜೆ, ಇಲ್ಲಿ ಸ್ವಲ್ಪ ಮಳೆ ಬರ್ತಿದೆ, ತಂಪಿದೆ, ಹಂಗಾಗಿ ಈಗ ನೆನಪು ಹಾಡಾಯ್ತು. ನಮ್ಮ ಮಿಸಸ್ಗೋಸ್ಕರ ಸ್ವಲ್ಪ ನೆನಪಾಯ್ತು.
1: ನೋಡಿ ಈಗ ಸಂಜೆ ಸೊಗಸಾಗಿದೆ, ಹಾಗೆ ಪಕ್ಕದಲ್ಲಿ ತಮ್ಮ ಧರ್ಮಪತ್ನಿಯವರು ಕೂಡ ಇದ್ದಾರೆ. ಈಗ ಈ ಸಂಜೆಯ ಸವಿ ನೆನಪಿಗಾಗಿ ನೀವು ಕೇಳಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವಂತಹ ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು. ಸ್ನೇಹಿತರೆ, ಈ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ಕಾರ್ಯಕ್ರಮ ಮುಂದುವರೆದಂತೆ ಮುಂದಿನ ಕೇಳುಗರ ಮಾತುಗಳನ್ನು ಕೇಳೋಣ. ನಮಸ್ತೆ. ನಮಸ್ತೆ.
1: ಹಲೋ.
0: ನಮಸ್ತೆ, ಮಾತನಾಡಿ. ಯಾರು ಕರೆ ಮಾಡಿರೋದು?
1: ಸರ್, ಅರಕಲಗೂಡಿಯಿಂದ ಸುಷ್ಮಿತಾ ಅಂತ.
0: ಸುಷ್ಮಿತಾ ಅವರು ಅರಕಲಗೂಡಿನಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಸರ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ.
0: ನಿಮ್ಮ ಬಹಳಷ್ಟು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಯಾವುದು ನಮ್ಮ ಕೇಂದ್ರದಲ್ಲಿ ಪ್ರಸಾರ ಆಗುವಂತದ್ದು?
1: ಸರ್, ಇದು ನೇರ ಫೋನಿನ ಕಾರ್ಯಕ್ರಮ.
0: ಯುವವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ? ಒಳ್ಳೇದು, ಒಳ್ಳೇದು.
1: ಗಂಟೆಗೆ ಬರುತ್ತೆ.
0: ಹೌದು, ಹೌದು. ಈಗ ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ಸರ್, ಕರ್ಣಮ್ಮ ವಿಷ್ಣುವರ್ಧನ್ ಸರ್ ಕರ್ಣ ಮೂವಿ ಸಾಂಗ್ ಬೇಕು ನಮ್ಮ ಅಮ್ಮನಿಗೋಸ್ಕರ.
0: ಓ, ನಿಮ್ಮ ತಾಯಿಯವರಿಗಾಗಿ ಕರ್ಣ ಸಿನಿಮಾದ ಒಂದು ಗೀತೆಯನ್ನ ಕೇಳ್ತಾ ಇದ್ದೀರಾ?
1: ಸರ್, ಸರ್, ನಮ್ಮ ಅಮ್ಮ ಮಾತಾಡ್ತಾರೆ.
0: ಕೊಡಿ, ಕೊಡಿ. ನಮಸ್ತೆ ಅಮ್ಮ.
2: ನಮಸ್ಕಾರ ಸರ್.
0: ನಮಸ್ತೆ ಅಮ್ಮ.
2: ನಾವು ಆಕಾಶವಾಣಿ ಬೆಳಗ್ಗೆ 5:30 ಹಾಕಿದ್ರೆ ರಾತ್ರಿ 11 ಗಂಟೆ ಕೇಳ್ತೀವಿ ಸರ್.
0: ಒಳ್ಳೇದು, ಒಳ್ಳೇದು. ನಮ್ಮ ತಾಯಿಯವರು ಕೂಡ ಹಾಗೆನೇ.
2: ನಮ್ ಮನೆಯವರಂತೂ ನಾನ್ ಮದ್ವೆ ಆಗಿ 25 ವರ್ಷ, 25 ವರ್ಷಕ್ಕಿಂತ ಮುಂಚೆಯಿಂದಾನೆ ಕೇಳ್ತಾರೆ ಅವರು.
0: ನೀವು ಹೇಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಆಕಾಶವಾಣಿಯನ್ನ ಕೇಳ್ತಾ ಇರ್ತೀರೋ, ನಮ್ಮ ತಾಯಿಯವರು ಕೂಡ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಆಕಾಶವಾಣಿಯನ್ನ ಕೇಳ್ತಾ ಇರ್ತಾರೆ.
2: ತುಂಬಾ ಚೆನ್ನಾಗಿ ಎಲ್ಲ ಪ್ರೋಗ್ರಾಮು ಕೇಳ್ಕೊತೀವಿ.
0: ಒಳ್ಳೇದು, ಇದೆಲ್ಲ ಕಾರ್ಯಕ್ರಮ ತಮಗಾಗಿ.
2: ಟಿವಿ ಕರೆನ್ಸಿನೇ ಹಾಕ್ಸಲ್ಲ, ರೇಡಿ ಇರೋದ್ರಿಂದ ನಮ್ಗೆ ಬೇಜಾರಾಗಿದ್ದಾಗ ಅದಾಗಲ್ಲ. ಮತ್ತೆ ಅದ್ರಲ್ಲಿ ಇದು ರೈತರ ಸಲಹೆ, ಮತ್ತೆ ಮಹಿಳೆಯರ್ದು ವೈದ್ಯರು ಹೇಳ್ತಾರಲ್ಲ ಬೆಳಗ್ಗೆ, ಪ್ರದೇಶ ಸಮಸ್ಯೆ ಆದ್ಮೇಲೆ ಲೇಡೀಸ್, ಅದೇ ಒಟ್ಟಿಗೆ ಹೆಣ್ಮಕ್ಳ ಬಗ್ಗೆ ಎಲ್ಲ ತುಂಬಾ ಪ್ರೋಗ್ರಾಮ್ ನಡ್ಸ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ನಿಮ್ದು ಚಿತ್ರಗೀತೆ ಬರ್ತಾವಲ್ಲ, ಅವು ಕೇಳ್ತೀವಿ.
0: ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ,
2: ಚೆನ್ನಾಗಿರುತ್ತೆ.
0: ಧನ್ಯವಾದಗಳು.
2: ಆಮೇಲೆ ನಮ್ಮ ಮಕ್ಕಳು ಒಂದ್ 3-4 ಸರಿ ದೊಡ್ಡವಳು ಇದ್ಲು, ಅವಳು ಮಾಡೋಳು ಜಾಸ್ತಿ. ನಾವು ತುಂಬಾ ಪ್ರಯತ್ನ ಮಾಡ್ತೀವಿ, ಆದ್ರೆ ನನಗ್ ಸಿಗೋದೇ ಇಲ್ಲ. ನಮ್ಮ ಮಕ್ಕಳು ಮಾಡ್ಕೊಟ್ಟಾಗ ಮಾತ್ರ ಮಾತಾಡೋಣ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಮಾತಾಡ್ತಿದ್ದೀನಿ.
0: ಸರಿ, ಸರಿ, ಒಳ್ಳೇದು. ಹೀಗೆ ಕರೆ ಮಾಡ್ತಾ ಇರಿ. ನೀವು ಕೇಳಿರುವಂತಹ ಕರ್ಣ ಚಿತ್ರದ ಗೀತೆ ಈಗ ಪ್ರಸಾರ ಆಗತ್ತೆ.
2: ಸರಿ ಸರ್,
0: ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ಕೆಜೆ ಜೇಸುದಾಸ್ ಅವರು ಹಾಡಿರುವ ಈ ಗೀತೆ, ಗೀತೆಯ ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ.

0: ಒಂದು ಅರ್ಥಪೂರ್ಣವಾದಂತಹ ಗೀತೆಯ ನಂತರ ಮುಂದಿನ ಕೇಳುಗರು ಯಾವ ಕರೆಗಾಗಿ ನಮಗೆ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಕರೆ ಮಾಡಿರೋದು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ ಅವರು ಕರೆ ಮಾಡಿದ್ದೀರಾ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಸರ್, ಇವತ್ತು ಖೈದಿ ಫಿಲಂ ಅಲ್ಲಿ ಅಂತ ಹಾಡಿದ್ದೆ ಸರ್, ಈ ಹಾಡಬೇಕಾಗಿತ್ತು.
0: ಸರಿ ಸರಿ, ಯಾಕಾಗಿ ಈ ಗೀತೆಯನ್ನ ಇಷ್ಟಪಡ್ತಾ ಇದ್ರ ತಾವು?
1: ಸರ್, ಈ ಹಾಡು ತುಂಬಾ ದಿನ ಆಗಿದೆ ಸರ್ ಕೇಳಿ, ಹಾಗಾಗಿ ಕೇಳ್ಬೇಕನ್ನಿಸ್ತು. ಇವತ್ತು ನಮ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಫಿಲಂ ಸಾಂಗ್ಸ್ ಇರ್ಲಿಲ್ಲ, ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್.
0: ನಮ್ಮ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಎಲ್ಲಾ ಹಳೆಯ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತಲೇ ಇರ್ತೀವಿ.
1: ಹೌದು ಸರ್.
0: ಈ ಒಂದು ಖೈದಿ ಚಿತ್ರದ ಗೀತೆಯು ಕೂಡ ಈಗ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
1: ಈ ಹಾಡು ಸರ್ ನನ್ನ ಮಗ ಶ್ರವಂತ್ ಗಾಗಿ ಸರ್.
0: ಹಾ, ಒಳ್ಳೇದು. ನಿಮಗಾಗಿ, ನಿಮ್ಮ ಮಗ ಶ್ರವಂತ್ ಹಾಗೂ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗಾಗಿ ಈ ಗೀತೆ ಪ್ರಸಾರ ಆಗ್ತಾ ಇದೆ.
1: ಧನ್ಯವಾದ.
0: ಸ್ನೇಹಿತರೆ, ಈಗ ಖೈದಿ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಗೀತೆಯನ್ನ ಹಾಡಿದ್ದಾರೆ ವಿಷ್ಣುವರ್ಧನ್ ಅವರು, ಹಾಗೆ ಗೀತೆಯ ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ಚಕ್ರವರ್ತಿ ಅವರಿಂದ.

0: ಸ್ನೇಹಿತರೆ, ಈಗ ಸಮಯವಾಗಿದೆ ಸರಿಯಾಗಿ 5:49:07. ನಮ್ಮ ಮುಂದಿನ ಕರೆ ಯಾರದ್ದು ತಿಳಿದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್, ಚಿಕ್ಕಮಗಳೂರಿನಿಂದ ಸುಜಾತಾ ದಿವಾಕರ್.
0: ಚಿಕ್ಕಮಗಳೂರಿನಿಂದ ಸುಜಾತಾ ದಿವಾಕರ್ ಅವರು ಕರೆ ಮಾಡಿದ್ದೀರಾ?
1: ಹೌದು ಸರ್.
0: ಹಾ, ಏನ್ ಮಾಡ್ಕೊಂಡಿದ್ದೀರಾ ತಾವು?
1: ನಾನೀಗ ಸದ್ಯಕ್ಕೆ ಮನೇಲೇ ಇದ್ದೀನಿ ಸರ್.
0: ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ ಈಗ?
1: ವಸಂತ ಗೀತೆಯಿಂದ. ಹಾಯಾದ ಈ ಸಂಜೆ ಆನಂದ ತುಂಬಿರಲು, ಬಾಳೆ ಸಂಗೀತ ಸುದೆಯಾಯ್ತು. ಹಾಡ್ಬೇಕು ಸರ್.
0: ತುಂಬಾ ಸೊಗಸಾಗಿದೆಯಲ್ವಾ ಗೀತೆ?
1: ನಮ್ಮ ನಿರೂಪಕರಿಗೆ, ನಮ್ಮ ಆಕಾಶವಾಣಿ ಸಿಬ್ಬಂದಿಯವರಿಗೆ, ಎಲ್ಲರಿಗೋಸ್ಕರ ಈ ಹಾಡು ಸರ್.
0: ಸರಿ, ಈಗ ನಿಮಗಾಗಿ, ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗಾಗಿ ನೀವು ಕೇಳಿರುವಂತಹ ವಸಂತ ಗೀತ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
1: ನಮಸ್ತೆ.
0: ಕೇಳುವರೆ, ಗೀತೆಗೆ ಧನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಗೀತೆಯ ರಚನೆ ಜಿ ಉದಯಶಂಕರ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ. ಕೇಳಿ ವಸಂತ ಗೀತ ಚಿತ್ರದ ಆಯಾದ ಈ ಸಂಜೆ.

0: ಸ್ನೇಹಿತರೆ, ನಮ್ಮ ಇಂದಿನ ಈ ಕಾರ್ಯಕ್ರಮದ ಕೊನೆಯ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರಿದು?
1: ಸರ್, ನಾನು ದೇವಮಣಿ ಅಂತೇಳಿ, ಹಾಸನಿಂದ.
0: ದೇವಮಣಿಯವರು ಹಾಸನದಿಂದ ಕರೆ ಮಾಡಿದಿರಾ?
1: ಹೌದು ಸರ್.
0: ಏನ್ ಮಾಡ್ತಾ ಇದ್ದೀರಾ ದೇವಮಣಿಯವರು?
1: ಸರ್, ನಾನು ಇಲ್ಲಿ ವಾಣಿ ವಿಲಾಸ ಹೈಸ್ಕೂಲಲ್ಲಿ ಇಂಗ್ಲಿಷ್ ಟೀಚರ್ ಆಗಿದ್ದೀನಿ.
0: ಒಳ್ಳೇದು, ಒಳ್ಳೇದು. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ?
1: ಸರ್, ಆಲ್ಮೋಸ್ಟ್ 19 ವರ್ಷದಿಂದ.
0: ಸರಿ, ಈಗ ಇತ್ತೀಚೆಗಷ್ಟೇ ಶಾಲೆಗಳು ಪ್ರಾರಂಭವಾಗಿದೆ.
1: ಹಾ ಸರ್, ಹೌದು.
0: ಹೇಗಿದೆ ವಿದ್ಯಾರ್ಥಿಗಳ ಒಂದು ಆಸಕ್ತಿ?
1: ಚೆನ್ನಾಗಿದೆ ಸರ್, ತುಂಬಾ ಫೆಸಿಲಿಟೀಸ್. ಈಗ ಏನು ಗವರ್ಮೆಂಟ್ ಸ್ಕೂಲ್ಸ್ ಅಂತಂದ್ರೆ ಎಲ್ಲ ಚೆನ್ನಾಗೇ ಇದೆ, ಫೆಸಿಲಿಟೀಸ್ ಚೆನ್ನಾಗಿದೆ. ನಮ್ಗೆ ಅಡ್ಮಿಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್ ಈ ಸ್ಟ್ಯಾಂಡರ್ಡ್ಗೆ.
0: ಸರಿ ಸರ್.
1: ಆಲ್ಮೋಸ್ಟ್ ಎಲ್ಲಾ ಫೆಸಿಲಿಟೀಸ್ ಹೊರಗಡೆ ಏನ್ ಸಿಗುತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಅದನ್ನೆಲ್ಲ ಪ್ರೊವೈಡ್ ಮಾಡಕ್ ನೋಡ್ತೀವಿ ಇಲ್ಲಿ ನಾವು.
0: ಒಳ್ಳೇದು, ಒಳ್ಳೇದು.
1: ಹಾಗಾಗಿ ಸ್ಟಾಫ್ ಎಲ್ಲ ಚೆನ್ನಾಗಿರುತ್ತಲ್ಲ ಸರ್, ಹಂಗಾಗಿ ಚೆನ್ನಾಗಿದೆ ಸ್ಕೂಲ್ಸ್.
0: ಸರಿ, ನಮ್ಮ ಸರ್ಕಾರಿ ಶಾಲೆಗಳ ಒಂದು ಬೆಳವಣಿಗೆಗಾಗಿನೇ.
1: ಹೌದು ಸರ್.
0: ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಸೊಬಗಿನ ಶಾಲೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ
1: ಮಾಡ್ತಾ ಸರ್. ನಾನು ತುಂಬಾ ಕೇಳ್ತಿರ್ತೀನಿ ಪ್ರೋಗ್ರಾಮ್, ಎಸ್ಪೆಷಲಿ ನೀವು ಚಿಕ್ಕಮಗಳೂರು ಕಡೆ ಸುಮಾರು ಊರುಗಳಿಗೆ ಹೋಗಿ ಸ್ಕೂಲ್ಸ್ ನೋಡ್ಕೊಂಡು ಬರ್ತಿರಲ್ಲ, ನೀವು ಮತ್ತೆ ಇನ್ನೊಬ್ರು ನನ್ನ ಫ್ರೆಂಡ್ ಒಬ್ರು ಲೀಲಾವತಿ ಅಂತೇಳಿ.
0: ಹೌದು, ಹೌದು.
1: ಕೇಳ್ತಿರ್ತೀವಿ ಸರ್, ನಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ. ಆ ಸ್ಕೂಲ್ಸ್ ಬಗ್ಗೆ ಆ ಹೆಚ್ಎಂಸ್, ಟೀಚರ್ಸ್, ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಡ್ತಾರಲ್ಲ,
0: ನಿಜ
1: ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಪ್ರೋಗ್ರಾಮ್. ಯಾವಾಗ್ಲೂ ಕೇಳ್ತಿರ್ತೀನಿ.
0: ನೋಡಿ, ಮುಂದಿನ ವಾರ 9ನೇ ತಾರೀಕು.
1: ಹಾ ಸರ್.
0: ವಾಣಿ ವಿಲಾಸ ಹಿರಿಯ ಪ್ರಾಥಮಿಕ ಶಾಲೆ ಹಾಸನ, ಈ ಶಾಲೆಯ ವಿಶೇಷ ಒಂದು
1: ಕಾರ್ಯಕ್ರಮ ನೆಕ್ಸ್ಟ್ ಇದೆ ಸರ್, ನಮ್ಮ ಕ್ಯಾಂಪಸ್, ನಮ್ಮ ಬಿಲ್ಡಿಂಗ್ ಅಲ್ಲೇ ಇರುವಂತದ್ದು.
0: ಹೌದು, ಹೌದು. ಆ ಒಂದು
1: ಹೈಸ್ಕೂಲ್ ಒಂದು ವಿಸಿಟ್ ಮಾಡಿ ಸರ್.
0: ಖಂಡಿತ, ಖಂಡಿತ ಮಾಡ್ತೀವಿ.
1: ಹೈಸ್ಕೂಲ್ ಇದೆ, ಕಾಲೇಜು ಇದೆ,
0: ತಮ್ಮ ಶಾಲೆಯ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡ್ತೀವಿ ಅತಿ ಶೀಘ್ರದಲ್ಲಿ.
1: ಬನ್ನಿ ಸರ್, ಖಂಡಿತ. ಶೋರ್, ವೆಲ್ಕಮ್. ಯಾವಾಗಾದ್ರೂ ಬನ್ನಿ ಸರ್.
0: ಸರಿ, ಈಗ ಯಾವ ಗೀತೆಯನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ?
1: ಸರ್, ಒಂದೇ ರೂಪಾಯಿ ಎರಡು ಗುಣ ಸಿನಿಮಾದಿಂದ ಪಾಪ ಮಗರಿ ಸರ್ ನೀ ನಗಲು ಒಲಿದ ಗಾನ ಅನ್ನೋಂತಹ ಗೀತೆ.
0: ಸರಿ, ಈಗ ನಿಮಗಾಗಿ ಒಂದೇ ರೂಪಾಯಿ ಎರಡು ಗುಣ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ನಿಮಗೂ ಥ್ಯಾಂಕ್ ಯು.
0: ಸ್ನೇಹಿತರೆ, ಈ ಗೀತೆಗೆ ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ. ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಲೀಲ್ ಚೌಧರಿ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಕೇಳಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೋರ್ವ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಆಕಾಶವಾಣಿ ಹಾಸನ 102.2 MHz. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:30 ಅವಲೋಕನ, 6:50 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನು ಪ್ರಸಾರ ಮಾಡುತ್ತೇವೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ನೆರವು ಶಮಿತಾ ಜೈನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 8:00 ಯುವವಾಣಿಯಲ್ಲಿ ಶಾಸ್ತ್ರೀಯ ಸಂಗೀತ ಕಲಾವಿದೆ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳನ್ನು ಕೇಳುವಿರಿ. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಮಹಿಳಾ ಸಶಸ್ತೀಕರಣ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಈಗ ಒಂದು ಜಾಹೀರಾತು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಸ್ನೇಹಿತರೆ, ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://awards.gov.in ಇಲ್ಲಿ ಸಲ್ಲಿಸಬಹುದು. ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2026. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ವಿವರಣೆಯನ್ನು ಮುಂದುವರಿಸುತ್ತಾ ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾ ಡಿ ಸತೀಶ್ ಚಂದ್ರ ಅವರಿಂದ. 6:35 6:50 7:15 1:20 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಜಾನಪದ ಲೋಕ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಹಳೆಕೋಟೆ ಹೋಬಳಿಯ ಶ್ರೀರಾಮನಗರದ ಪಿ ಚನ್ನರಾಯಿ ಮತ್ತು ಸಂಗಡಿಗರಾದ ಐ ಹರೀಶ್, ಎಂಎನ್ ಲೋಕೇಶ್, ಜಿಡಿ ಪರಮೇಶ್ ಇವರೊಂದಿಗೆ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ಇವರೊಂದಿಗೆ ಮೋಹನಾಕ್ಷಿ ಎಚ್. ನಂತರ ಜನಪದ ಗೀತೆಗಳನ್ನು ಕೇಳಬಹುದು. 9:00 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಬಾಲನಂದನ ರಸಪ್ರಶ್ನೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನಕಿ ಅಯ್ಯರ್ ಅವರ ಗಾಯನ ಬಾನ್ಸರಿ ವಾದನ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುವವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡದರ್ಕರ್. ಒಂದು ಗಂಟೆ 30 ನಿಮಿಷಕ್ಕೆ ಮತ್ತು 2:40 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 3 ಗಂಟೆಗೆ ಮುಂಬೈ ವಿವಿಧ ಭಾರತ ಕೇಂದ್ರದಿಂದ ಮನ್ ಚಾಹತೆ ಗೀತ್. 3:30 ನಿಮಿಷಕ್ಕೆ ನಾಟ್ಯ ತರಂಗ್. 4 ಗಂಟೆಗೆ ಬಾಂಬೆ ಟಾಕೀಸ್ ಮುಂಬೈ ವಿವಿಧ ಭಾರತ ಕೇಂದ್ರದಿಂದ. 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ. ಆತ್ಮೀಯ ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ, ಈಗ ವೇಳೆ 6:05 ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: This is Akashvani, the news read by Anuja Kumar. Prime Minister Narendra Modi today launched multiple development projects in Surat, Gujarat. The projects worth over 18,800 crore rupees cover road, power and industrial sectors in Surat. Addressing a public gathering on the occasion, the Prime Minister said these initiatives will drive growth and improve ease of living for the people. The Prime Minister expressed happiness that on the occasion of Environment Day, he is in Surat, which is one of the cleanest cities in the country. He said the current global energy crisis highlights the critical importance of self-reliance in energy. He said, the world is gradually progressing towards a greener future and India is actively contributing to this transition.
3: ये जो वैश्विक संकट चल रहा है, ये दिखाता है कि एनर्जी के मामले में आत्मनिर्भरता कितनी जरूरी है. और बीते 12 वर्षों में देश ने जो कैपेसिटी तैयार की है, उसका कितना बड़ा महत्व है. 12 वर्ष पहले भारत में सौर ऊर्जा का उत्पादन नाम मात्र का था. आज हम दुनिया के टॉप 5 देशों में से एक हैं.
2: Earlier, after reaching Surat, the Prime Minister first visited Hazira and reviewed the ongoing industrial and infrastructure operations. The Prime Minister is scheduled to visit Daman later today to inaugurate and lay the foundation stone for various projects worth around 2,970 crore rupees. These projects include major healthcare and aviation infrastructure. He will also lay foundation stone for crucial maritime projects for the Union Territory of Lakshadweep. Union Home Minister Amit Shah has said Prime Minister Narendra Modi is working with the goal of building a developed India by 2047. Addressing the Prahari Sammelan at the Lankamura border outpost along the India-Bangladesh international border in Tripura today, the Home Minister emphasized that making the nation safe and secure is absolutely essential before achieving complete development. Mr. Shah emphasized the need to completely eradicate multidimensional threats like drug smuggling, human trafficking and cattle smuggling. He highlighted that it is equally crucial to keep the youth away from drug abuse and to thwart all attempts to damage the national economy through fake currency. Minister for Petroleum and Natural Gas Hardeep Puri today announced that natural gas has been discovered at the Sri Vijayapuram 3, about 15 kilometers off the east coast of Andaman Islands. In a social media post, Mr. Puri said, the discovery reinforces the vast energy potential of the Andaman Sea and marks another success in the ongoing exploration campaign in the basin. India's economy has maintained strong momentum in 2025-26 with real gross domestic product GDP estimated to grow by 7.7% as compared to 7.1% in 2024-25. The Ministry of Statistics and Program Implementation today released the provisional estimates of annual GDP for the financial year 2025-26 and quarterly estimates of January to March this year. Earlier today, the Reserve Bank of India kept the key interest rates unchanged for the second consecutive monetary policy review in the current financial year. Announcing the bi-monthly monetary policy today, RBI Governor Sanjay Malhotra said the Monetary Policy Committee has unanimously decided to retain the repo rate at 5.25% while maintaining a neutral policy stance. Accordingly, the standing deposit facility rate remains at 5%, while the marginal standing facility rate and the bank rate continue at 5.5%. The RBI has revised its GDP growth projection for the current financial year downward to 6.6% from the earlier estimate of 6.9%. The central bank has also raised its inflation forecast to 5.1% from 4.6%. Nepal Foreign Affairs Minister Shishir Khanal arrived in New Delhi today on a three-day visit to India at the invitation of External Affairs Minister Dr. S. Jaishankar. Briefing media in New Delhi this afternoon, External Affairs Ministry spokesperson Randhir Jaiswal said Dr. Jaishankar will hold talks with his Nepalese counterpart tomorrow. And in hockey, India has beat Pakistan 5-3 in the semi-final of the Men's Under-18 Asia Cup 2026 in Kagamigahara, Japan today to set up a title clash against Japan. And that is the end.
0: Iga vele sariyagi 6 gante 10 nimisha 8 secondgalu.
4: Akashavani Hasana. Seva Mahiti.
5: ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
6: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4 ಕ್ರಾಸ್ KR ಪುರಂ ಹಾಸನ. ಇದೇ June 8-10 ಜೀವ ಐವಿಎಫ್ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-632-7300. ಜೀವ ಐವಿಎಫ್ KR ಪುರಂ 4 ಕ್ರಾಸ್ ಹಾಸನ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆತ್ಮೀಯ ಕೇಳುಗರೆ, ಈಗ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ. ಸುಚಿತ್ರ ಎನ್ನುವ 25 ವರ್ಷದ ಮಹಿಳೆ ದಿನಾಂಕ 28/5/2025 ಮೂಡಿಗೆರೆಯ ರೈತ ಭವನದಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಎತ್ತರ 5 ಅಡಿ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ಗುಂಗುರು ಕಪ್ಪು ಕೂದಲನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಇವರ ಎಡಗೈನಲ್ಲಿ ಎಸ್ ಹಾಗೂ ಅಮ್ಮ ಎಂಬುದಾಗಿ ಹಚ್ಚೆ ಹಾಕಿಸಿಕೊಂಡಿರುತ್ತಾರೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಚೂಡಿದಾರನ ಧರಿಸಿದ್ದರು. ಈಗ ಹೇಳಿದ ಸುಮಾರು 25 ವರ್ಷ ವಯಸ್ಸಿನ ಸುಚಿತ್ರ ಎನ್ನುವ ಮಹಿಳೆಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಜವರಮ್ಮ ಎನ್ನುವ ಸುಮಾರು 82 ವರ್ಷದ ಮಹಿಳೆ ದಿನಾಂಕ 1/1/2025 ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಗುರುತು ಹೀಗಿದೆ: ಎತ್ತರ 4.5 ಅಡಿ, ಕೋಲುಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಕಾಣೆಯಾಗುವಾಗ ಹಸಿರು ಬಣ್ಣದ ಸೀರೆಯನ್ನು ಧರಿಸಿದ್ದರು. ಈಗ ಹೇಳಿದ ಸುಮಾರು 82 ವರ್ಷ ವಯಸ್ಸಿನ ಜವರಮ್ಮ ಎನ್ನುವ ಮಹಿಳೆಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಆಲೂರು ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

0: ಇದೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಮತ್ತು ಚಿಗುರು ಕಾರ್ಯಕ್ರಮಗಳನ್ನು ಆಯೋಜಿಸಲು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಅಥವಾ ಹಿಂದೂಸ್ತಾನಿ ಗಾಯನ, ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಪ್ರದರ್ಶನ, ಕಲಾತಂಡಗಳು, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆಮೇಳ, ಗಮಕ, ಕಥಾ ಕೀರ್ತನ, ಏಕಪಾತ್ರಾಭಿನಯ ಇತ್ಯಾದಿ ಕಲೆಗಳಲ್ಲಿ ಪರಿಣಿತ ಕಲಾವಿದರಿಂದ 3 ವಿಭಾಗಕ್ಕೆ ಅಂದರೆ ಸಾಂಸ್ಕೃತಿಕ ಸೌರಭ, ಯುವ ಸೌರಭ, ಚಿಗುರು ಹೀಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಗಳನ್ನು ದಿನಾಂಕ 25/6/2026 ಸಂಜೆ 5:30 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನಾಂಬ ಕಲಾಕ್ಷೇತ್ರ ಹಾಸನ ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ ಹೀಗಿದೆ: 267162, ಎಸ್ಟಿಡಿ ಕ್ರಮಾಂಕ 08172. ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಎರಡು ಸಾವಿರದ 26 ಇಸವಿಯ ಜೂನ್ ತಿಂಗಳ 5 ತಾರೀಕು ಶುಕ್ರವಾರದ 6:15:48 ಈ ಸಮಯದಲ್ಲಿ ತಾವೀಗ ಕೇಳುತ್ತಿದ್ದೀರಿ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಹಾಡಿದ್ದಾರೆ ಸಿ ಅಶ್ವಥ್. ಸಿರಿಗೆರೆಯ ನೀರಲ್ಲಿ

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತದೆ.

0: ಇದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ ಬೃಂದಾವನವೇ ಹಚ್ಚಗೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
9: ಆತ್ಮೀಯರೇ, ಇದುವರೆಗೂ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನವನ್ನ ಆಲಿಸಬಹುದು.
10: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ ಬರೆದವರು ಸಂತೋಷ್ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆ

0: ಸಂತಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ಒಎನ್ಡಿಸಿ ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, ಐಒಎಸ್ ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಮಧ್ಯಾಹ್ನ 2 ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡು ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
4: ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಹಾಸನ. ಈಗ ವೇಳೆ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

ಸಮಯ 6:37:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:00

0: ಗಂಟೆ 40 ನಿಮಿಷಕ್ಕೆ ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
7: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
6: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
7: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
6: ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
7: ಯು ಆರ್ ಅನಂತಮೂರ್ತಿ,
6: ಗಿರೀಶ್ ಕಾರ್ನಾಡ್,
7: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
6: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
7: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
6: ಸಿರಿಗನ್ನಡಂ ಗೆಲುಗೆ,
7: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ

0: ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ ನಾಲ್ಕು ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಜೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯ ಪರಿಸರ ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ ಎಂಜಿನಿಯರಿಂಗ್ ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ ಕ್ವಾಂಟಮ್ ತಂತ್ರಜ್ಞಾನ ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ಬಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ

0: ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈರುತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಸರಿಯಾಗಿ 6:50.18. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ಕೇಳುಗರೇ, ತಮಗೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನ ಪ್ರಸಾರ ಮಾಡುತ್ತೇವೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ನೆರವು ಶಮಿತಾ ಜೈನ್.
1: ಆಕಾಶವಾಣಿ ಹಾಸನ.
2: ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
1: ಹೆತ್ತೂರಿನ ನೆರೆಹೊರೆಯ ಕಾಫಿ ಬೆಳೆಗಾರರು ಒಗ್ಗೂಡಿ ಸ್ಥಾಪನೆ ಮಾಡಿರುವ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭವನ್ನು ಇತ್ತೀಚೆಗೆ ಹೆತ್ತೂರು ಸಮೀಪದ ಈಕಾ ರೆಸಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಗತಿಪರ ಬೆಳೆಗಾರರು ಹಾಗೂ ಎಫ್ಪಿಒನ ನಿರ್ದೇಶಕರಾದ ಹೆತ್ತೂರಿನ ನಾಗಭೂಷಣ್ ಅವರು, ಪ್ರಸ್ತುತ ಕೃಷಿ ಉತ್ಪನ್ನ ಸಂಸ್ಥೆ ಸ್ಥಾಪನೆ ಮಾಡುವುದು 20 ವರ್ಷಗಳ ಕನಸಾಗಿದ್ದು ಕಾಫಿ ಬೆಳೆಗಾರರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ

0: ಮಾಡಿದಂಥ ಸಂದರ್ಭದಲ್ಲಿ 98% ಭಾಗದ ಜನ ಸಣ್ಣ ಬೆಳೆಗಾರರು ಹಾಗೂ ಅವರೇ ಕೃಷಿಗಳನ್ನು ಮಾಡಿ ಶ್ರಮಜೀವಿಯಾಗಿ ಮಾಡೋಂಥ ಒಂದು ಈ ಪ್ರದೇಶ. ಹಾಗಾಗಿ ಇಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ನಾವು ಜಿಲ್ಲಾ ಮತ್ತು ರಾಜ್ಯ ಸಂಘಗಳಿಗೆ ಹೇಳಿ ನಮ್ಮ ಕೈಲಾದಷ್ಟನ್ನು ನಾವು ಮಾಡಿದ್ದೀವಿ. ಉದಾಹರಣೆಗೆ ಏಲಕ್ಕಿ ಬೆಳೆಗಾರರ ಸಮಸ್ಯೆಗಳನ್ನು KGF ಜೊತೆ ಹೋಗಿ ಅಲ್ಲಿನ IAS ಆಫೀಸರ್ ಇಲ್ಲಿಗೆ ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿ ಯಾವ ಥರ ಅನುಕೂಲ ಆಗಬೇಕು ಅದನ್ನು ಸಾಲ ಮನ್ನಾನು ಕೂಡ ಮಾಡಿಸ್ಕೊಟ್ಟಿದ್ವಿ. ಹಾಗೆ ಆನೆ ವಿಚಾರ ಆಗಿರ್ಬೋದು, ಅದು ಎಷ್ಟು ದಿನ ಅಂಥೇಳಿ ನಾವು ಸಂಘಟನೆಯಲ್ಲಿ ಈ ಥರ ಹೋರಾಟ ಮಾಡಿಕೊಂಡು ಜನ ಸೇರಿಸ್ಕೊಂಡು ಹೋಗೋದು, ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಮತ್ತು ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ಅವರು 20 ವರ್ಷದ ನಿಕಟ ಸಂಬಂಧ ಇದೆ. ಅವರು ಕೃಷಿ ಜೊತೆಗೆ ಒಂದು ಕೃಷಿಕ ಪತ್ರಿಕೆ ಸಂಪಾದಕ ಆಗಿ ಇಡೀ ಹಾಸನ ಜಿಲ್ಲೆಯ ಎಲ್ಲ ಭಾಗದ ಸಮಸ್ಯೆಗಳು ಜೊತೆಗೆ ಪರಿಹಾರಗಳನ್ನು ಕೂಡ ಪತ್ರಿಕೆ ರೂಪದಲ್ಲಿ ತರ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲಿ 11/11/11 ಇದು ಹೆತ್ತೂರಿಗೆ ಅದು ಒಂದು ವಿಶೇಷ ದಿನ, ಏಕೆಂದರೆ ಮೂರೂ ಜಿಲ್ಲೆಯ ಎಲ್ಲ ಬೆಳೆಗಾರರನ್ನ ಹೆತ್ತೂರಿಗೆ ಸೇರಿಸಿ ಹೆತ್ತೂರಿನಲ್ಲಿ ಒಂದು ಅಜೆಂಡಾ ಇಟ್ಟರು. ಅವರು ಒಬ್ಬ ಲೀಡರ್ ಮತ್ತು ಅದು ಫಾಲೋವರ್ ಎರಡೂ ಬೇಕು, ಎಲ್ಲರೂ ಲೀಡರ್ ಆದರೆ ಊರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಲೀಡರ್ ಜೊತೆಗೆ ಫಾಲೋವರ್ಸ್ ಬೇಕು. ಅವರೊಂದು ಅಜೆಂಡಾ ಇಟ್ಟರು, ಸರಳೀಕರಣ, ಯಾಂತ್ರೀಕರಣ ಮತ್ತು ಜಾಗತೀಕರಣ. ನಮ್ಮೂರಿನಲ್ಲಿ ಉದ್ಘಾಟನೆ ಮಾಡಿ ಸಾವಿರಾರು ಜನ ಸೇರಿಸಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮನ ಮಾಡಿದರು. ನಮಗೆ ಇನ್ನೂ ಸಂಪರ್ಕ ಜಾಸ್ತಿ ಆಯಿತು ದಿನೇಶ್ ಅಣ್ಣನಿಗೂ ನಮಗೂ. ಕೃಷಿನಲ್ಲಿ ಸರಳೀಕರಣ ಯಾವ ಥರ ಮಾಡ್ಬೋದು ಅಂತೇಳಿ ಈಗಾಗಲೇ ನಾವು ಫಾಲೋ ಮಾಡಿದ್ದೀವಿ ದಿನೇಶ್ ಅಣ್ಣವ್ರೆ. ಕಾರ್ಮಿಕರ ಅವಲಂಬನೆ ಕಡಿಮೆ ಮಾಡೋಕ್ಕೋಸ್ಕರ ಯಾಂತ್ರೀಕರಣಕ್ಕೆ ಹೋಗಿದ್ದೀವಿ. ಜಾಗತಿಕ ಮಟ್ಟದಲ್ಲಿ ನಮ್ಮ ಕಾಫಿ ವ್ಯಾಪಾರ ಆಗ್ತಿರೋದು. ನಾವು ಇಲ್ಲಿ ಕಾಫಿ ಕುಡಿಯೋರು ಕಷ್ಟದಲ್ಲಿ ಬೆಳೆದ್ರು ಕೂಡ ಇದು ರಿಚ್ ಕಾಫಿ ಇದ್ರು, ಹಾಗಾಗಿ ಅವ್ರು ಬೆಲೆ ಕೊಡ್ತಾ ಇದ್ದಾರೆ. ನಾವು ಹೇಗೆ ಬೇಕು ಹಾಗೆ ಕೊಟ್ಟರೆ ಯಾರೂ ಹಣ ಕೊಟ್ಟವರು ಕುಡಿಯೋದಿಲ್ಲ. ಹಾಗಾಗಿ ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಕ್ಲೀನ್ ಕಾಫಿ ಕೊಡಬೇಕು, ಯಾವ ಥರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ದಿನೇಶ್ ಅಣ್ಣನ ಜೊತೆ ಮಾತಾಡಿದ್ವಿ. ಹಾಗೆ ಅವರು ಕೂಡ ನಮ್ಮ ಚಿಂತನೆಯಲ್ಲೇ ಇದ್ದರು. ನಾನು ಹೇಳಿದೆ ದಿನೇಶ್ ಅಣ್ಣವ್ರಿಗೆ, ಅಧ್ಯಕ್ಷ ಈಗಾಗಿದೆ, ನಮ್ಮಲ್ಲಿ 99% ಸಣ್ಣ ಬೆಳೆಗಾರರಿದ್ದೀವಿ, ನಮಗೆ ಅಕಾಲಿಕವಾಗಿ ಮಳೆ ಬರ್ತದೆ, ಈ ಮಳೆ ಬಂದ ಸಂದರ್ಭದಲ್ಲಿ ಕಾಫಿ ಕಣದಲ್ಲಿರ್ತದೆ, ನಾವೇ ಕಾಫಿ ಕುಯ್ಯೋದು ನಾವೇ ಒಣಗಿಸೋರು ಅಂತೇಳಿ ಆಗಿದೆ ಈಗ. ಹಾಗಾಗಿ ಕಾಫಿ ಕ್ವಾಲಿಟಿ ಕಡಿಮೆ ಆಗ್ತದೆ, ಏನಾದರೂ ಇದಕ್ಕೊಂದು ಪರಿಹಾರ ಮಾಡಬೇಕಲ್ಲ ಅಂತ ನಾನು ಕೇಳಿದೆ. ಹಾಗೆ ಅವ್ರಿಗೆ ನನಗೊಂದು ಫೋನ್ ಮಾಡಿ ಹೇಳಿದರು, ನೀವು ಯಾವಾಗಲೂ ಹೇಳ್ತಿದ್ರ 4 ವರ್ಷ ನಿಮ್ಗೆ ಏನಾದರೂ ಒಂದು FPO ಮಾಡ್ತಾ ಇದ್ದೀವಿ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಕೆಲಸ ನಾವು SSU ಮಾಡ್ಬೋದು ಅಂತೇಳಿ ನಾವೊಂದು FPO ಮಾಡೋಣ. FPO ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ, ಅದಕ್ಕೆಲ್ಲ ಮೂಲ ಕಾರಣ ದಿನೇಶ್ ಅಣ್ಣರವರು. ಹಾಗಾಗಿ ಎಲ್ಲ ನೀವು ಬೆಳೆಗಾರರು ನಿಮ್ಮ ಏನು ನಿಮ್ಮ ಡೌಟ್ಸ್ ಇದೆ ಅದನ್ನು ಕೇಳ್ಕೊಳ್ಳಿ. ಹತ್ತೂರಿಗೆ ಹೆತ್ತೂರು ಸಮಾನ ಅಂತ ಹೇಳ್ತೀವಿ ನಾವು, ನೀವು ಎಲ್ಲ ಸೇರಿ ಒಂದು ಕಂಪನಿ ಕಟ್ಟೋಣ, ಅದಕ್ಕೆ ಮಾರ್ಗದರ್ಶಕ ಹಾಗೂ ಬೆಂಬಲಿಗರಾಗಿ ನಮ್ಮೆಲ್ಲ ಗಣ್ಯರು ಇರ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
1: ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ನವೀನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕೃಷಿ ಉತ್ಪನ್ನಗಳ ಕಂಪನಿಯನ್ನು ಮುಂದಡೆಸುವ ಕ್ರಮಗಳ ಬಗ್ಗೆ ಅವರು ವಿವರಿಸಿದರು.
2: ನಾನು ವೃತ್ತಿಯಲ್ಲಿ ಮಕ್ಕಳು ವೈದ್ಯರು, ಬಟ್ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಒಂದು ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇರಬೇಕು ಅನ್ನಿತ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದು ಎಷ್ಟು ದಿವಸ ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಮೂಲಭೂತವಾದಂಥ ಪ್ರಶ್ನೆ ಏನಂತಂದರೆ, ಸ್ವತಂತ್ರ ಸಿಕ್ತು 1947 ಎಲ್ಲರಿಗೂ, ರೈತರಿಗೆ ಸಿಕ್ಕಿದೆಯಾ ಸ್ವತಂತ್ರ? ಯಾಕೆ ಸಿಕ್ಕಿಲ್ಲ? ರೈತರನ್ನ ಬುದ್ಧಿಜೀವಿಗಳು, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅಥವಾ ಕಾರ್ಯಾಂಗ ಶಾಸಕಾಂಗ ಅಥವಾ ಯಾವುದೇ ಇರ್ಬೋದು, ನಿಮ್ಮನ್ನ ಮಾನಸಿಕವಾಗಿ ಕಟ್ಟಿಟ್ಬಿಟ್ಟವ್ರೆ. ಏನಂತ, ರೈತ ದೇಶದ ಬೆನ್ನೆಲುಬು, ಅನ್ನ ಕೊಡೋಕ್ಕೆ ಮಾತ್ರ ಇರತಕ್ಕಂಥದ್ದು, ರೈತ ಈ ದೇಶವನ್ನು ಕಟ್ಟಲಿಕ್ಕೆ ಇರ್ತಕ್ಕಂಥವನು ಅಂತಕ್ಕಂಥ ಒಂದು ಮಾನಸಿಕವಾದಂಥ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಕಟ್ಟಿಟ್ಬಿಟ್ಟಿದ್ದಾರೆ. ಸೈಕಲಾಜಿಕಲ್ ಒಂದು ಬೈಂಡಿಂಗ್ ಮಾಡಿಬಿಟ್ಟವ್ರೆ, ನಿಮಗೇನಾಗ್ಬಿಟ್ಟಿದೆ ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ನೀವುಗಳು. ಏ ಬಿಡಮಾರೆ, ನಾನಿರೋದೆ ಇದಕ್ಕೆ. ಮೊದಲು ಆ ಒಂದು ವ್ಯವಸ್ಥೆಯಿಂದ ನೀವು ಹೊರಗಡೆ ಬಂದರೆ ಈ ಸಂಸ್ಥೆ ಸಕ್ಸಸ್ ಆಗುತ್ತೆ. ಮಂಗಳೂರವ್ರು ಯಾಕೆ ಬುದ್ಧಿವಂತರಿರ್ತಾರೆ ಅಂತಂದ್ರೆ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೆಟ್ಟ ಗುಡ್ಡಗಳು ಉಪ್ಪಿನಂಶ ಕಡಿಮೆ ಇರುತ್ತೆ, ಕಂಫರ್ಟ್ ಝೋನ್ಗೆ ಹೋಗ್ತಕ್ಕಂಥ ವಾತಾವರಣ ಭಗವಂತ ನಿಮಗೆ ಕಲ್ಪಿಸ್ಬಿಟ್ಟಿದ್ರೆ ನೀವು ಚಿಂತೆ ಮಾಡೋದು ಬಿಟ್ಬಿಟ್ಟಿದ್ರೆ. ದಯವಿಟ್ಟು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ಒಂದು ಸಂಸ್ಥೆಯ ಏಳ್ಗೆ ಇರತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಮೇಲೆ. ಪ್ರಪಂಚದಲ್ಲಿ ಯಾರು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಅವರ ಜೀವನವನ್ನು ನೀವು ಅಧ್ಯಯನ ಮಾಡಿದಾಗ ಅವರು ಮೊದಲು ಮಾನಸಿಕ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ, ಆಮೇಲೆ ದುಡ್ಡು, ಆಮೇಲೆ ಸಾಮಾಜಿಕ ಸಪೋರ್ಟು, ಆಮೇಲೆ ಕೌಟುಂಬಿಕ ಸಪೋರ್ಟು. ವ್ಯಕ್ತಿನೇ ಬದಲಾಗಲಿಲ್ಲ ಅಂದರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ? ವ್ಯಕ್ತಿ ವ್ಯಕ್ತಿತ್ವ ರೂಪುಗೊಳ್ಳೋರು ಸಮಾಜ ಬದಲಾಗುತ್ತಾ? ಇವು ಮೂರು ಬದಲಾಗೋದು ದೇಶ ಬದಲಾಗುತ್ತಾ? ಅದಕ್ಕೋಸ್ಕರ ನೀವು ಮಾಡ್ಕೋಬೇಕಾಗಿರೋದು ನಿಮ್ಮ ಮನಸ್ಥಿತಿ ಮತ್ತು ಇಚ್ಛಾಶಕ್ತಿ. ಮೋಟಿವೇಟ್ ಮಾಡೋಕ್ಕೆ ಬಂದೆ, ಪಾಪ ಅವರೆಲ್ಲ ಸಹಕಾರ ಕೊಟ್ಟರು. ಅವಾಗೊಂದು ಮಾತು ಹೇಳಿದ್ದೆ ನಾನು, ಒಂದು ಅವಮಾನ, ಒಂದು ಅನುಮಾನ, ಇವೆರಡು ಮೀರಿದ್ರೆ ಸನ್ಮಾನ. ಇವು ಮೂರನ್ನ ನೀವು ಯಾವಾಗ ಮೀರ್ತೀರಿ, ಯಾರಿಗ ಇಚ್ಛಾಶಕ್ತಿ ಮತ್ತು ಮನಸ್ಥಿತಿ ಮತ್ತು ಮೈಂಡ್ ಸೆಟ್ ಇರ್ತದೆ, ನಿಮಗೆ ಸನ್ಮಾನ.

0: ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತದೆ. ಯಾರು ಇದ್ರ ಸದಸ್ಯರಿದ್ದೀರಿ ಮತ್ತು ಡೈರೆಕ್ಟರ್ಸ್ ಇದ್ದೀರಿ ಮತ್ತು ಪ್ರಮೋಟರ್ಸ್ ಇದ್ದೀರಿ ಅದು ಅಧ್ಯಕ್ಷ ಇದ್ದೀರಿ, ನೀವು ಬದಲಾಬೇಕು ಅವರು ಬದಲಾಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ದೇಶದಲ್ಲಿ ಕರೋನಾ ಬಂದಾಗ ನೀವೆಲ್ಲ ಗಮನಿಸ್ಬೇಕು. ನಾನು ಆ್ಯಸ್ ಎ ಡಾಕ್ಟ್ರಾಗಿ ನಾನು ಹಾಸ್ಪಿಟ್ಲ್ ನಡೆಸ್ತಿದ್ದೆ, ನನಗೇನ ಇನ್ಕಮ್ ಇತ್ತು. ರೈತರಿಗೆ ಯಾವ ಇನ್ಕಮ್ ಇತ್ತು? ಸುಮ್ಮನೆ ಕೂರಲಿಲ್ಲ ಅವರು. 18-19 ಇಡೀ ಜಗತ್ತು ಮಲಗಿತ್ತು, ಭಾರತ ದೇಶ ಮಲಗಿತ್ತು. ರೈತ ಒಬ್ಬ ದುಡಿತಾ ಇದ್ದ, ಅವನೇನಾರು ಅವತ್ತು ದುಡಿಲಿಲ್ಲ ಅಂತಂದರೆ ಭಾರತ ದೇಶದಲ್ಲಿ ಫುಡ್ ಸ್ಕ್ಯಾರ್ಸಿಟಿ ಆಗ್ತಾಯಿತ್ತು. ಪ್ರಾಬ್ಲಮ್ಮು ಒಂದು ಮನಸ್ಥಿತಿ, ಎರಡನೇದು ರೈತ ತನಗಿರ್ತಕ್ಕಂಥ ಶಕ್ತಿ ಅರ್ಥನೆ ಮಾಡ್ಕೊಳ್ತಿಲ್ಲ. ಅವನು ರೈತನಿಗೆ ಅಗಾಧವಾದ ಶಕ್ತಿ ಇದೆ. ಬೀಜದ ವ್ಯಾಲ್ಯೂ ನಮಗೆ ಗೊತ್ತಿರಲ್ಲ, ಅದು ಬೆಳೆದು ದೊಡ್ಡದು ಮರ ಆಗಿ ಎಷ್ಟೋ ಜನಕ್ಕೆ ಊಟ ಕೊಟ್ಟಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ರೈತನಿಗೆ ಅದೇ ರೀತಿ ತನ್ನ ಶಕ್ತಿಯನ್ನು ಮೊದಲು ತಿಳ್ಕೊಳ್ತಕ್ಕಂಥ ಕೆಲಸ ಅವನು ಅರ್ಥ ಮಾಡಿಕೊಂಡ್ರೆ, ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬಂದರೆ, ಇನ್ನೊಬ್ಬರ ಮೇಲೆ ಬೆಟ್ಟು ತೋರಿಸೋದನ್ನ ಕಡಿಮೆ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತದೆ. ಸಂಸ್ಥೆ ಯಾರು ಬೇಕಾದ್ರೂ ಕಟ್ತಾರ್ರಿ, ನಡೆಸೋದು ಮುಖ್ಯ, ಸಪೋರ್ಟ್ ಕೊಡೋದು ಮುಖ್ಯ, ದೊಡ್ಡ ಅಂತಕ್ಕೆ ತಗೊಂಡೋಗೋದು ಮುಖ್ಯ. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ನಿಮ್ಮ ಸಹಕಾರ. ಇನ್ನು 5 ಬಿಟ್ಟು ನಾವು ಇದನ್ನು ದೊಡ್ಡ ಬಿಲ್ಡಿಂಗ್ ಉದ್ಘಾಟನೆ ಮಾಡೋಕ್ಕೆ ನಮ್ಮನ್ನು ಕರೆಸ್ತೀರಿ ಅಂತ ಆಶಾಭಾವನೆ ನನ್ನ ಮಾತು ತಿಳಿಸ್ತೇನೆ. ಧನ್ಯವಾದಗಳು.
1: ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಉತ್ಪನ್ನ ಕಂಪನಿಗಳಿಂದ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ದೊರಕುತ್ತದೆ ಎಂದು ಅವರು ಹೇಳಿದರು. ಹೆತ್ತೂರಿನ ಕೃಷಿ ಉತ್ಪನ್ನ ಸಂಸ್ಥೆ ಕಂಪನಿಯು ವಾರ್ಷಿಕವಾಗಿ 100 ವ್ಯವಹಾರ ಮಾಡುವ ಕಂಪನಿಯಾಗಿ ಬೆಳೆಯಬೇಕು ಎಂದು ಅವರು ಆಶಿಸಿದರು.
2: ಎಲ್ರಿಗೂ ನಮಸ್ಕಾರ. ಒಂದು ತಿಳ್ಕೊಳ್ಳಿ, ನನ್ನೂರಿಗೆ ನಿಮ್ಮೂರಿಗೆ ಬಹಳ ಸಾಮ್ಯತೆ ಇದೆ, ಹೆತ್ತೂರಿಗೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ಕಾರಣ ಇಷ್ಟೇ, 2011 ನಾವೇನು ಹಳ್ಳಿ ಹಬ್ಬ ಅಂತ ಮಾಡಿದ್ವು, ಅದರ ಸಕ್ಸಸ್ಸಿಗೆ ಕಾರಣ ನಿಮ್ಮೂರು. 2009 ನಾವು ದೇವರುಂದಲ್ಲಿ ಹಳ್ಳಿ ಹಬ್ಬವನ್ನು ಆಯೋಜನೆ ಮಾಡಿದಾಗ ನಿಮ್ಮ ಊರಿನವರು, ಹೆತ್ತೂರಿನ ಪ್ರಮುಖರು ಬಂದು ನಮ್ಮೂರಲ್ಲಿ ನಡೆಸಬೇಕು ಇದನ್ನು, ಮುಂದಿನ 2 ಹಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ವಿನಂತಿ ಮೇರೆಗೆ ನಾವು ಇಲ್ಲಿಗೆ ಬಂದು, ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. 1,000 ರೈತರು ಬಂದರು, ಪ್ರಯೋಜನ ಪಡ್ಕೊಂಡ್ರು. ನಾನು ಯಾಕೆ ಹೇಳ್ತಿದ್ದೀನಿ ಇದಂದರೆ, ಯಾವಾಗಲೂ ಯೋಚನೆ ಮಾಡುವಾಗ ದೊಡ್ಡದಾಗಿ ಯೋಚನೆ ಮಾಡಬೇಕು. ಪತ್ರಿಕೆ ನಡೆಸುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನಗೆ 300 ಕೊಡ್ತಾರೆ, ಅವ್ರಿಗೆ ಅಟ್ಲೀಸ್ಟ್ 300 ಆದರೂ ಲಾಭ ಆಗಬೇಕು ಅದನ್ನು ಓದಿದ ಮೇಲೆ ಅಂತ. ನನಗೆ ಸಾಕಷ್ಟು ಪ್ರದೇಶಕ್ಕೆ ಹೋದಾಗ ಯಾರಾದರೂ ಬೆಳೆಗಾರರು ಹತ್ತಿರ ನಾನು ಹೇಳ್ತೀನಿ, ನಾನು ಹತ್ರ ಮಾತ್ರ ನೀವು ಹೇಳಬೇಕು ಅಂತ. ಯಾಕಂದರೆ ನಂದು 240 ಮಳೆ ಹೋದ ವರ್ಷ, ಮತ್ತು ರೆಕಾರ್ಡ್ ಕ್ರಾಪ್, ಅತಿ ಹೆಚ್ಚು ಕಾಫಿಯನ್ನು ನಾನು ಕಳೆದ ಬಾರಿ ಬೆಳೆದಿದ್ದೀನಿ. ಕಾರಣ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು, ಮತ್ತು ಆರ್ಗ್ಯಾನಿಕ್ ಕಾಫಿನೂ ಮಾಡ್ತೀನಿ. 1 ಚೆರಿಯನ್ನು 1,000 ಮಾರ್ತೀನಿ. ನಾನು ಮಾಡಿದ್ಮೇಲೆ ನಿಮ್ಗೆ ಯಾಕಾಗಲ್ಲ ಅನ್ನೋದು ಪ್ರಶ್ನೆ ನಂದು. ನಾನು ಇಂಪ್ರಾಕ್ಟಿಕಲ್ ಪರ್ಸನ್ ಅಲ್ಲ, ನಾನು ಮಾಡ್ತಿದ್ದೀನಿ, ನೀವು ಮಾಡಬೇಕು ಅನ್ನೋದು. ಯಾಕೆ ಅಂದರೆ, ಏಲಕ್ಕಿಯಲ್ಲಿ ನೀವು ಪೆಟ್ಟು ತಿಂದಿದ್ದೀರಿ. ನನ್ನ ಅಜ್ಜ ಏಲಕ್ಕಿ ಬೆಳೀತಾ ಇದ್ರು, ತಂದೆ ಏಲಕ್ಕಿ ಬೆಳೀತಾ ಇದ್ರು. ಸಕಲೇಶ್ಪುರದಲ್ಲಿ ನನ್ನ ಅಜ್ಜನ ಏಲಕ್ಕಿ ಮಂಡಿ ಇತ್ತು. ಆ ಟ್ರಾನ್ಸಿಷನ್ ಪೀರಿಯಡ್ ನೋಡಿದ್ದೀನಿ ನಾನು. ಅಂದರೆ ಅಜ್ಜ ಮತ್ತು ಅಪ್ಪ ಏಲಕ್ಕಿ ಕಚ್ಚೆ ರೋಗ ಬಂದು ಪ್ರಾಬ್ಲಮ್ ಆಗಿ ಯಾವ ಕೃಷಿನೂ ಇಲ್ಲ ನಮಗೆ. ಕಾಫಿಯಲ್ಲಿ ನಾವು ಇನ್ನೂ ನುರಿತ ಆಗಿರಲಿಲ್ಲ, ಕಾಫಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಒಂದಷ್ಟು ಕಾಫಿನೂ ಇತ್ತು, ಆದರೆ ಆ ಟ್ರಾನ್ಸಿಷನ್ ಪೀರಿಯಡ್ ನೀವು ಇಲ್ಲಿ ನೋಡಿರ್ತೀರಿ, ಅಥವಾ ನಿಮ್ಮ ಹಿರಿಯರು ನೋಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತೀರಿ ಅನ್ನೋದನ್ನು. ನಿಮಗೆ ಯಾವುದೇ ಉತ್ಪತ್ತಿ ಇಲ್ಲ, ನೀವು ಬದುಕಿದ್ದೀರಿ. ಗದ್ದೆಯನ್ನು ಮಾಡಿ, ಮೆಣಸಿನ ತೋಟ ಮಾಡಿ, ತರಕಾರಿ ಬೆಳೆದು ನೀವು ಬದುಕಿದ್ದೀರಿ. ಹಾಗಾಗಿ ಈ ಎಲ್ಲ ಸೌಮ್ಯತೆಗಳನ್ನು ನೋಡಿದಾಗ ಹೆತ್ತೂರು ಮತ್ತೆ ಅಕ್ಕೆ ಒಂದು ಬ್ರ್ಯಾಂಡ್ ಆಗಬಾರ್ದು ಅನ್ನೋ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವು ಇವತ್ತು ಬಂದಿದ್ದೀವಿ. ಬಹುಶಃ ಮೊದಲನೇ ಹಂತನೇ ಭಾಳ ಚಾಲೆಂಜ್, 100 ರೈತರನ್ನ ಸೇರಿಸೋದು ಭಾಳ ಚಾಲೆಂಜ್. ಅದರಲ್ಲಿ ನಾಗಭೂಷಣ್ ಅವರು ಮತ್ತು ಅವ್ರ ತಂಡ ಯಶಸ್ವಿಯಾಗಿದ್ದೀರಿ. 150 ಶೇರ್ ಹೋಲ್ಡರ್ಸನ್ನು ಇವತ್ತು ಮಾಡಿಕೊಂಡು ಒಂದು ಕಂಪನಿಯನ್ನು ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಮಾಡಿದ್ದೀರಿ. ಸೊ ಬಹಳ ಕನೆಕ್ಟ್ ಆಗುತ್ತೆ ಹೆತ್ತೂರಿಗೂ ಮತ್ತು ವೆಸ್ಟರ್ನ್ ಗಾರ್ಡ್ಸಿಗೂ. ಹಾಗಾಗಿ ನೀವೆಲ್ಲರೂ ಈ ಕಾಯಕದಲ್ಲಿ ಸೇರಿಕೊಂಡು ಏನಾದ್ರು ಒಳ್ಳೆ ಕೆಲಸವನ್ನು ಮಾಡಿದರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಲ್ಲ ಇದು, ಕೋಆಪರೇಟಿವ್ ಸಿಸ್ಟಮ್ ಅಲ್ಲ ಇದು, ನಿಮ್ಮದೇ ಆದ ಒಂದು ಕಂಪನಿ. ಇಲ್ಲಿ ನೀವು ಶೇರ್ ಹೋಲ್ಡರ್ಸು, ಸಾಕಷ್ಟು ಹಣವನ್ನು ಬೇರೆ ಬೇರೆದಕ್ಕೆ ಇಡಬೇಕಾಗತ್ತೆ. ಇಲ್ಲೇನಿಲ್ಲ, ಡೈರೆಕ್ಟಾಗಿ ನೀವು ಹಣವನ್ನು ನಿಮ್ಮ ಡಿವಿಡೆಂಡನ್ನು ನೀವೇ ತೆಗೆದುಕೊಳ್ಬೋದು, ನಿಮ್ಮದೇ ಆದ ಸಂಸ್ಥೆಯನ್ನು ನೀವು ಕಟ್ಬೋದು. ಇವತ್ತು ನಮ್ಮ ಆಂಧ್ರ ಪ್ರದೇಶದಿಂದ ಬಂದಿರೋ ಒಂದು ಸಂಸ್ಥೆ ಇರೋ, ಅವರು 1 ಟರ್ನ್ ಓವರ್ ಮಾಡ್ತಿದ್ದಾರೆ ಕೇಳಿ, ಒಂದು ಸಣ್ಣದಾಗಿ ಪ್ರಾರಂಭ ಮಾಡ್ದ. ನನ್ನ ಉದ್ದೇಶ ಏನಿದೆ ಅಂದರೆ, ಅಥವಾ ಸಂದೇಶ ಅವ್ರ ಉದ್ದೇಶ ಇರ್ಬೋದು, ಅಥವಾ ಜಾಕ್ಟೆ ಶಿವಕುಮಾರ್ ಅವರ ಉದ್ದೇಶ ಇರ್ಬೋದು, ನಾವೆಲ್ಲರೂ ಸೇರಿ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ನ 100 ತೆಗೆದುಕೊಂಡು ಹೋಗಬೇಕು ಅಂತ. ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ. ಮಾನಸಿಕವಾಗಿ ನಿಮಗೆ ಟ್ರೈನಿಂಗ್ಗಳಿರ್ಬೋದು, ಕಾಫಿ ಬೋರ್ಡಿಂದ ಏನಾದರೂ ಟ್ರೈನಿಂಗ್ ಬೇಕಿದ್ರೆ ಕಳಿಸ್ಕೊಡ್ತೀವಿ. ಇನ್ನು ಕನೆಕ್ಟಿವಿಟಿ ಬೇಕು ಅಂದರೆ ಸಂದೇಶರವರು ಇದ್ದಾರೆ, ಶಿವಕುಮಾರ್ ಅವರು ಸಹಾಯ ಮಾಡ್ತಾರೆ. ಈ ದಿಕ್ಕಿನಲ್ಲಿ ಬಹುಶಃ ನೀವೆಲ್ಲರೂ ಯೋಚನೆ ಮಾಡ್ತೀರ, ನನಗೆ ಅಚಲವಾದ ವಿಶ್ವಾಸ ಇದೆ. ನಿಮ್ಮ

0: ಒಂದಿಗೆ ಒಂದು ಒಳ್ಳೆಯ ತಂಡ ಇದೆ. ನಿಮ್ಮ ಊರಿನವರಾದ ಅನೇಕರು ಸಾಧನೆಯನ್ನು ಮಾಡಿದ್ದಾರೆ, ಹೊರಗಡೆ ಇದ್ದಾರೆ, ಅವರೆಲ್ಲರ ಆಶೀರ್ವಾದ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮದು ಹೆತ್ತೂರು ವೆಸ್ಟರ್ನ್ ಗಾಡ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಬೃಹತ್ ದೊಡ್ಡ ಕಂಪನಿಯಾಗಿ ಬೆಳೀಲಿ ಅಂತ ನಾನು ವಿಶ್ವಾಸ ಬಿಟ್ಟು ನನ್ನ ಮಾತಿಗೆ ಬರಮಾಡ್ತೇನೆ. ನಮಸ್ಕಾರ.
1: ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಕೂರ್ಮಾರಾವ್ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಉತ್ಪನ್ನ ಕಂಪನಿಗಳನ್ನು ಪ್ರಾರಂಭಿಸುವುದು ಅಭಿನಂದನೀಯ ಕೆಲಸವಾಗಿದ್ದು, ಎಫ್ಪಿಒಗಳನ್ನು ಬೆಳೆಸುವ ಸಲುವಾಗಿ ಕಾಫಿ ಮಂಡಳಿ ಅನೇಕ ಪ್ರೋತ್ಸಾಹಕ ಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಅವರು ಹೇಳಿದರು.
2: ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ವೆಸ್ಟರ್ನ್ ಘಾಟ್ಸ್ನ ಇಂಥ ಒಂದು ಸುಂದರ ಪ್ರದೇಶದಲ್ಲಿ ಇವತ್ತು ರೈತರೇ ಕಂಪನಿ ಮಾಲೀಕರಾಗಬೇಕು, ಯಾವುದೇ ಮಧ್ಯವರ್ತಿ ಇರಬಾರದು ಅನ್ನೋ ಒಂದು ದೊಡ್ಡ ಉದ್ದೇಶದಂತೆ ಸದುದ್ದೇಶದಂತೆ ಇಂಥ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಪ್ರಾರಂಭ ಮಾಡಿಸಿರುವ ತಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಇಂಥ ಕಂಪನಿಯನ್ನು ಪ್ರಾರಂಭ ಮಾಡಬೇಕಂದರೆ ಅದು ಅಷ್ಟು ಸುಲಭವಲ್ಲ. ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ನಡೀತಾ ಇದೆ, ಯಾವ ರೀತಿ ಈ ಪ್ರದೇಶದಲ್ಲಿ ಇಂಥ ಒಂದು ಕಂಪನಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ವಿಶೇಷವಾಗಿ ತಾವೆಲ್ಲರೂ ಹೇಳಿದಂತೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ರೈತರು ಇದ್ದಾರೆ. ಅಂಥ ಒಂದು ಪ್ರದೇಶದಲ್ಲಿ ಹೆತ್ತೂರು ಅಂತ ಒಂದು ಪ್ರಾಡಕ್ಟನ್ನು ಜಾಗತಿಕ ಮಟ್ಟದಲ್ಲಿನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಉದ್ದೇಶದಲ್ಲಿ ಇಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ನಿಜವಾಗ್ಲೂ ಕೂಡ ಅಭಿನಂದನೀಯ ಕೆಲಸ. ನಮ್ಮ ಕಾಫಿ ಬೋರ್ಡ್ನಲ್ಲಿ ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸುಮಾರು ಇನ್ಕ್ಯುಬೇಷನ್ ಸೆಂಟರ್ ನೀವು ನೋಡಿರ್ಬೋದು. ಐ ಥಿಂಕ್ ಸ್ಟಾರ್ಟ್ಅಪ್ಸ್ಗಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡ್ತಾರೆ. ಸುಮಾರು IIT IIM ಇರ್ತದೆ. ಆದರೆ ಒಂದು ಸೆಕ್ಟರ್ ಸ್ಪೆಸಿಫಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಂದರೆ ಕಾಫಿ ಅಂತ ಏರಿಯಾದಲ್ಲಿ ಮೊತ್ತ ಮೊದಲನೇದಾಗಿ ಇನ್ಕ್ಯುಬೇಷನ್ ಸೆಂಟರ್ ಆಗಿರೋದಂದರೆ ನಮ್ಮ ಕಾಫಿ ಬೋರ್ಡ್ನಲ್ಲಿ ಅಂಥ ಒಂದು ವಿಶೇಷವಾದ ಇನ್ಕ್ಯುಬೇಷನ್ ಸೆಂಟರ್ ಅದರಲ್ಲಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ ಆ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈ FPO ಕೂಡ ಜೋಡಣೆ ಮಾಡ್ಕೋಬೇಕು. ಇದರ ಜೊತೆಗೆ ಜೋಡಣೆ ಮಾಡಿಕೊಂಡು ಯಾವುದೇ ಪ್ರಾಡಕ್ಟನ್ನು ಒಂದು ಬ್ರ್ಯಾಂಡ್ ಮಾಡುವ ನಿಟ್ಟಿನಲ್ಲಿ, ಎಫೆಕ್ಟಿವ್ ಆಗಿ ಮಾಡುವ ನಿಟ್ಟಿನಲ್ಲಿ ನಾವು ಅದರ ಜೊತೆಗೆ ಪ್ರಯತ್ನ ಮಾಡಬಹುದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಕಾಫಿ ಬೋರ್ಡ್ನ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ತಾವು ಕೇಳಿರ್ಬೋದು, ನೋಡಿರ್ಬೋದು. ನಮ್ಮ ಬಜೆಟ್ಟಲ್ಲಿ ಒಂದು 30 ತರ ಕಾರ್ಯಕ್ರಮಗಳಿದ್ರೆ ಅದರಲ್ಲಿ 20ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು FPOಗಳಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲೇ ಇವೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಪ್ಲಾಂಟ್ ಮೆಟೀರಿಯಲ್ ಸಪ್ಲೈ ಮಾಡಿರೋದಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೀಪ್ಲಾಂಟೇಷನ್ ಇರ್ಬೋದು ಮತ್ತು ಕನ್ಸಾಲಿಡೇಷನ್ ಇರ್ಬೋದು. ನಾವು ಕಾಫಿ ವ್ಯಾಲ್ಯೂ ಚೈನ್ ಅಂತ ಏನು ಹೇಳ್ತೀವಲ್ಲ, ಕಾಫಿ ಬೆಳೆಯೋದಿಂದ ಹಿಡಿದು ಪ್ರೊಸೆಸಿಂಗ್ ಮಾಡೋದು, ರೋಸ್ಟಿಂಗ್ ಮಾಡೋದು, ಮತ್ತು ಎಕ್ಸ್ಪೋರ್ಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಮತ್ತು ಕನ್ಸ್ಯೂಮರ್ ತನಕ ತಲುಪುವ ನಿಟ್ಟಿನಲ್ಲಿ ಏನು ವ್ಯಾಲ್ಯೂ ಚೈನ್ ಇದೆ, ಎಂಟೈರ್ ವ್ಯಾಲ್ಯೂ ಚೈನ್ ತಲುಪುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತದೆ, ಅದರ ಸಂಬಂಧಪಟ್ಟವಾಗಿ ಏನೇನು ಕ್ರಮಗಳಾಗಬೇಕಲ್ಲ, ಅದನ್ನೆಲ್ಲ ಕೂಡ ಕಾಫಿ ಬೋರ್ಡಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲ ನಡೀತಾ ಇದೆ. ಆ ಯೋಜನೆಗಳಲ್ಲಿ ವಿಶೇಷವಾಗಿ FPOಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. FPOಗಳ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ. ಇವತ್ತು ತಾವು ನೋಡಿರ್ಬೋದು, ನಾವು ಅಧ್ಯಕ್ಷರು ನಮ್ಮ ಟೀಮೆಲ್ಲ ಆಂಧ್ರ ಮತ್ತು ಒಡಿಶಾಗೆ ಒಂದು 5 ದಿವಸ ಪ್ರವಾಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು NGO ಯಾವ ರೀತಿಯಲ್ಲಿ FPOಗಳಿಗೆ ಸಹಕಾರ ಮಾಡ್ತಾ ಇದೆ, ಅದನ್ನು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೆ ಅಂತ ನೋಡಿದ್ದಾರೆ. ಅದನ್ನು ನೋಡಿದ ಕೂಡಲೇ ಮೊನ್ನೆ ಹೇಳ್ತಾ ಇದ್ದಾರೆ ಈ ರೀತಿ ಅವರಿಗೆ ಹೆತ್ತೂರಿಗೆ ಐ ಥಿಂಕ್ ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ, ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಕರೆಸಬೇಕು, ಇವರಿಗೆ ಒಂದು ರೀತಿಯಲ್ಲಿ ಇನ್ಫಾರ್ಮೇಷನ್ ನೀಡುವ ನಿಟ್ಟಿನಲ್ಲಿ ಕರೆಸಬೇಕು ಅಂತ ಅವರದೇ ಐಡಿಯಾ ಅದು. ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸುಮಾರು ಕಾರ್ಯಕ್ರಮಗಳು ಕಾಫಿ ಬೋರ್ಡಿಂದ ಆಗ್ತಾ ಇದೆ. ನಿನ್ನೆ ಕೂಡ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಒಂದು ನಾವು ಇನಾಗ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಏನಂದರೆ ಇಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್ ಅಂತ ನಾವು HDPA ಕಾರ್ಯಕ್ರಮ ಕೂಡ ಒಂದು 3 ದಿವಸಗಳ ಹಿಂದೆ ಮಾಡಿದ್ದೀವಿ. ನಮ್ಮ ಭಾರತದ ಕಾಫಿ ಪರಿಸರ ಸ್ನೇಹಿ ಕಾಫಿ ಅಂತ, ಆ ಪರಿಸರ ಸ್ನೇಹಿ ಕಾಫಿಗನ್ನು ಯಾವ ರೀತಿ ನಾವು ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ವಿಶೇಷತೆ ಏನಿದೆ, ನಮ್ಮ ಭಾರತದ ಕಾಫಿ ವಿಶೇಷತೆ ಏನಿದೆ, ಅವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾವು ಇಷ್ಟು ಸುಂದರವಾದ ಪ್ರದೇಶದಲ್ಲಿ ಈ ರೀತಿ ಕೂತಿದ್ದೇವೆ ಅಂದರೆ ಕಾಫಿ ಒಂದು ಏನಿದೆಯಲ್ಲ ಅದನ್ನೇ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಮ್ಮ ಕಾಫಿ ವಿಶೇಷತೆ ಏನಂದರೆ ನಾವು 2 ಟೈರ್ ಶೇಡ್ ಸಿಸ್ಟಮಲ್ಲಿ ನಾವು ಬೆಳೀತಾ ಇರ್ತೀವಿ. ಬ್ರೆಜಿಲ್ ಅಂಥ ದೇಶಗಳೆಲ್ಲ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಬೆಳೆಯುವ ಪದ್ಧತಿನೇ ಬೇರೆ, ಅಲ್ಲಿ ಯಾವ ರೀತಿ ಆಗುತ್ತದೆ ಓಪನ್ ಕಲ್ಟಿವೇಷನ್ ಇರುತ್ತದೆ. ಆದರೆ ನಮ್ಮಲ್ಲಿ 2 ಟೈರ್ ಶೇಡ್ ಸಿಸ್ಟಮ್, ಅಂದರೆ ನಾವು ಕಾಫಿ ಬೆಳೆಯಬೇಕಂದ್ರೆ ಫಸ್ಟು ಗಿಡಗಳನ್ನು ಮರಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೀಬೇಕಾಗುತ್ತದೆ ಅಂತ ಒಂದು ಸಿಸ್ಟಮ್ ನಮ್ಮದು. ಸೊ ಅದು ವೆರಿ ವೆರಿ ಯುನಿಕ್ ಸ್ಪೆಷಲ್ ಫೀಚರ್ ನಮ್ಮದು. ಮೊದಲನೇ ಟೈರ್ ಇರುತ್ತದೆ, ಅದೇ ರೀತಿ 2ನೇ ಟೈರಲ್ಲಿ ಕೂಡ ನಾವು ಶೇಡ್ಗೋಸ್ಕರ ಬೆಳೀತಾ ಇರ್ತೀವಿ. ಅಂಥ ಒಂದು 2 ಟೈರ್ ಶೇಡ್ ಸಿಸ್ಟಮ್ ನಮ್ಮದಿದೆ. ಅದಕ್ಕೋಸ್ಕರ ನಮ್ಮ ಭಾರತದ ಕಾಫಿ ಏನಿದೆಯಲ್ಲ ವೆರಿ ವೆರಿ ಪರಿಸರ ಸ್ನೇಹಿ ಅನ್ನೋ ರೀತಿಯಲ್ಲಿ ಸಸ್ಟೈನಬಲ್ ನೇಚರ್ ಇರುವಂಥ ಒಂದು ಕಾಫಿ. ಅಂಥ ಒಂದು ಕಾಫಿಯನ್ನು ನಾವು ಇಂಥ ಒಂದು FPOಗಳ ಮೂಲಕ ಒಂದು ಎಫೆಕ್ಟಿವ್ ಆಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದನ್ನು ತಲುಪುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಾವು ಸುಮಾರು ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮಗೆ ಓಪನ್ ಇನ್ವಿಟೇಷನ್ ಇರುತ್ತದೆ, ಎಕ್ಸ್ಪ್ರೆಷನ್ ಕರಿತಾ ಇರ್ತೀವಿ ಇದರಲ್ಲೆಲ್ಲ ಭಾಗವಹಿಸಿ ಅಂತ. ಸೊ ನೀವು ಆದಷ್ಟು ಬೇಗನೆ ಅದರಲ್ಲಿ ಕೈ ಜೋಡಿಸ್ಕೊಂಡು ಯಾವ

0: ಅದೇ ಕಂಟ್ರಿಗೆ ನೀವು ಹೋಗಬೇಕಂದ್ರೆ ಕೂಡ ನಾವು ಅದಕ್ಕೆ ನಿಮ್ಮ ಜೊತೆಗೆ ಆ್ಯಡ್ ಮಾಡಿಕೊಂಡು ತಗೊಂಡು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ನನಗೆ ಒಂದು ಖುಷಿ ಅನಿಸ್ತಾ ಇದೆ ಅಂದರೆ ಹೆತ್ತೂರಿನಲ್ಲಿ ತುಂಬ ಪ್ರಮುಖರಿದ್ದಾರೆ, ಅದಕ್ಕೋಸ್ಕರನ ಐ ಥಿಂಕ್ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಸೇರಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಕಂಪನಿ ಏನಿದೆ ಒಂದು ಎಫೆಕ್ಟಿವ್ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳುತ್ತಾ ಬೆಸ್ಟ್ ವಿಶಸ್ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.
1: ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅರಕು ಕಣಿವೆಯಲ್ಲಿ ಹೆಚ್ಚಾಗಿ ಅತ್ಯಂತ ಸಣ್ಣ ಬೆಳೆಗಾರರಿದ್ದು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಅರಕು ಕಣಿವೆಯಲ್ಲಿ ಇಂದು 150ಕ್ಕೂ ಅಧಿಕ ಎಫ್ಪಿಒಗಳನ್ನು ಸ್ಥಾಪಿಸಿ ಮುನ್ನಡೆಸಲಾಗುತ್ತಿದೆ ಎಂದು ಸತ್ಯನಾರಾಯಣ ಹೇಳಿದರು.
2: ಮೈ ಬೆಸ್ಟ್ ವಿಶಸ್ ಟು ಹತ್ತೂರು ವೆಸ್ಟರ್ನ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಪೀಪಲ್ಸ್ ರೆಪ್ರೆಸೆಂಟಿವ್ಸ್, ದಿಸ್ ಇಸ್ ಅ ವೆರಿ ಗುಡ್ ಡೇ. ಮುಖ್ಯಂಗಾ ಇನ್ ಆಂಧ್ರಪ್ರದೇಶ್ ಅವರ್ ಏರಿಯಾ ಇನ್ ಕಂಪೇರಿಸನ್ ಟು ಆಂಧ್ರಪ್ರದೇಶ್ ಅಂಡ್ ಕೇರಳ ಪರ್ಟಿಕ್ಯುಲರ್ಲಿ ಕಾಫಿ ರೀಜನ್ ಇನ್ ಓನ್ಲಿ ವಿಶಾಖಪಟ್ಟಣಂಲೋ ಸಮ್ ಟ್ರೈಬಲ್ ಏರಿಯಾ ಪಾಡೇರು ಅರಕು ದಸ್ ಅ ವೆರಿ ವೆರಿ ಡೀಪ್ ಫಾರೆಸ್ಟ್ ಏರಿಯಾ ಅಂಡ್ ರಿಮೋಟ್ ಫಾರೆಸ್ಟ್ ಏರಿಯಾ ಇನ್ ಡಾಮಿನೇಟಿಂಗ್ ಬೈ ದ ಮಾವೋಯಿಸ್ಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್. ಸೊ ಫಾರ್ ಲಾಸ್ಟ್ 5 ಇಯರ್ಸ್ ಸಿನ್ಸ್ 19 ಡಿಕೇಡ್ಸ್ to 13 years where is simultaneously coffee is growing in our area 18 or 20, same Maoist also developing in our area both, but last 5 years Maoist was dominated in our area. Tribal farmers, very small holders, the 2 to 3 acres they have, they don't have any proper knowledge, particularly cultivation also they're following the very ancient farmer practices. The farmer don't want go for field at least monthly once or bi-monthly once. He will go before harvesting. What the tree gives fruit, he will collect it and dry it, sold out it. He don't want bother about get the good yield material from their plantations. But our coffee sold out so far in mixed with Karnataka coffee. But Andhra coffee, so far they don't know particularly bond or name. But when you want go for Delhi, other places, selling to our coffee, they ask it, the Karnataka coffee or Kerala coffee, Tamil Nadu coffee. But Andhra coffee, they don't know other side, in north side and that. Everyone have name in Karnataka coffee, since Karnataka is showing this is a traditional coffee. But last 10 years, 2015 onwards, like our NGOs with support of government officers, our coffee board chairman, like double engine growth, our chairman and CEO, this is really think our coffee. So like double engine growth peoples, or whoever dedicated to farmers, they are supported as NGOs or FPOs. Now last 10 to 15 years, in small tribal area, they don't have any knowledge on the FPOs and legals, other things. Now formed 150 above FPOs, the small tribal farmers. Around, I think, 11 mandals or 12 mandals people, around 130,000 families is there. Now formed a 150 FPOs. Every 1,000 farmers now formed a 1 FPO. Now we are trying to get the our coffee and specialty coffee like Arco coffee and others. But infrastructure is very low, our area. Coffee board here available. So mostly focusing on coffee board, traditional area and other area. Our area also focusing, but my farmers was unable to get the schemes from coffee board. Even that very afraid of go to the people or coffee board employees and ask for the schemes, other things. So my people facing very difficulties, problems. But even the last 10 years, because of FPOs, now we are selling, we are producing my coffee with good qualities. We are avoiding all the impurities. We don't know, earlier we don't know how to pick the coffee also. Some farmers you don't know, and it is true, some farmers cutting the trees, like Arabica trees, they don't know how to harvesting the coffee. But now we avoid the, all the problems. Our farmers now producing the good coffee, open the outlets internationally with support of some other NGOs, other things, Arco coffee, name of Arco coffee. Most of coffee from our area, our farmers, our young peoples like me, they come out to and promoting the our coffee. We opened the outlets throughout India and other areas. In some Arco coffee also opened, our GCC, Cooperative Society, opened one outlet at Parliament. So jointly, we are trying to getting the creating brand our Arco coffee collectively. When it is possible, our farmers like your ಪೀಪಲ್ಸ್ ಜಾಯಿಂಟ್ಲಿ ಕಲೆಕ್ಟಿಂಗ್ ಮೇಕ್ ಎ ಎಫರ್ಟ್ ನೌ ವಿ ಆರ್ ಗೆಟಿಂಗ್ ದ ಗುಡ್ ಪ್ರಾಫಿಟ್ ಅಂಡ್ ಅದರ್ ಥಿಂಗ್ಸ್ ನೌ ವಿ ಆರ್ ಎಬಲ್ ಟು ಸೆಲೆಕ್ಟ್ ಅವರ್ ಕಾಪಿ ಅಂಡ್ ಓನ್ಡ್ ಆಂಧ್ರ ಕಾಪಿ ಅರಕು ಕಾಪಿ ಎರ್ಲಿಯರ್ ವಿ ಆರ್ ಟೋಟಲಿ ಡಿಪೆಂಡಿಂಗ್ ಆನ್ ಬೆಂಗಳೂರು ಮಾರ್ಕೆಟ್ ನೌ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಕಂಪ್ನಿ ಇದು ಪರ್ಟಿಕ್ಯುಲರ್ಲಿ ಡ್ಯೂ ಟು ಅವರ್ ಕಲೆಕ್ಟಿವ್ನೆಸ್ ಅವರ್ ಎಫ್ ಪಿ ಓಸ್ ಬಿಕಾಸ್ ಆಫ್ ಆಲ್ ಅವರ್ ಆಫೀಸರ್ಸ್ ದಿಸ್ ಇಸ್ ದ ನೌ ಬಿಕಮ್ ಎ ಟ್ರೂ ರಿಯಲೈಸ್ಡ್ ಅವರ್ ಡ್ರೀಮ್ ಐ ರಿಕ್ವೆಸ್ಟ್ ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಬಟ್ ಬಿಲೀವ್ ಇನ್ ಈಚ್ ಅದರ್ ಇನಿಷಿಯಲಿ ಶೇರ್ ಹೋಲ್ಡರ್ಸ್ ಆಲ್ಸೋ ನೀಡ್ ಟು ಮೋರ್ ಸಪೋರ್ಟ್ ಟು ದ ಎಫ್ ಪಿ ಓ ಡೈರೆಕ್ಟರ್ಸ್ ಇಟ್ ಇಸ್ ನಾಟ್ ಎ ಈಸಿ ಸೋ ಪ್ರಾಡಕ್ಟ್ ಆ್ಯಂಡ್ ಅದರ್ ಥಿಂಗ್ಸ್ ಥ್ಯಾಂಕ್ ಯು ಸರ್.
1: ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಉದ್ಯಮಗಳು ಉತ್ತಮವಾದ ಸೇವೆಯನ್ನು ನೀಡಿದಾಗ ಯಶಸ್ಸನ್ನು ಸಾಧಿಸುವುದು ಸುಲಭವಾಗುತ್ತದೆ ಎಂದು ಅವರು ಕಿವಿಮಾತು ಹೇಳಿದರು.
3: ಈ ಒಂದು ನಮ್ಮ ಮಲೆನಾಡು ಭಾಗದಲ್ಲಿ ಅದು ಈ ಸಕಲೇಶ್ಪುರ ಭಾಗದಲ್ಲಿ ಒಂದು ಆರ್ಗನೈಸೇಷನ್ ನಡೆಸಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಂದು ಭಾರಿ ಕಷ್ಟದ ಕೆಲಸ. ಯಾಕೆಂದರೆ ಇಲ್ಲಿ ಯಾರೂ ದಡ್ಡರಿಲ್ಲ, ಯಾರೂ ಅತಿ ಬುದ್ಧಿವಂತರಿಲ್ಲ, ಎಲ್ಲ ಬುದ್ಧಿವಂತರೇ. ಆದರೆ ಇಲ್ಲಿ ರೈತರಲ್ಲಿ ಹೇಗೆ ಅಂದರೆ, ಓ ನಾನು ಈ ವರ್ಷ ಒಂದು 100 ಚೀಲ ಕೊಡದೆ, ಒಂದು 500,000 ಹಾಕ್ತಿದ್ದಾರೆ, 2 ಚೀಲ ಒಂದು 10 ಚೀಲ ಒಂದು ಜಾಸ್ತಿ ಬೆಳೆದ್ರು ಅವರು ವರ್ಷ ಇಡೀ ಖುಷಿ ಇರ್ತಾರೆ, ಏ ನಾನು 10 ಚೀಲ ಬೆಳೆದಿದ್ದೀನಿ ಜಾಸ್ತಿ ಅಂತೇಳಿ. ಹೀಗಿರುವಾಗ ನಾವೊಂದು ಸುಖಪುರುಷರು ಹೇಳಬೇಕು ಅಂತಾದರೆ ಈ ಏರಿಯಾದ ಜನಗಳು. ಹಾಗಾಗಿ ಈಗ ಪ್ರಸ್ತುತ ನಮಗೆ ಈ ಥರ ಆರ್ಗನೈಸೇಷನ್ನು ನಾವು ತುಂಬ ವರ್ಷದಿಂದ ಯೋಚನೆ ಮಾಡ್ತಿದ್ವಿ. ನಾ ಹೇಳ್ದಂಗೆ ಸಕಲೇಶ್ಪುರಕ್ಕೆ ಹೋಗಿ ಬೆಂಗಳೂರಲ್ಲಿ ಹೋಗಿ ಆ ಕಾಲದ 94ರಲ್ಲೇ ನಾವು ಸಂಘ ಮಾಡಬೇಕು ಅಂತ ಮಾಡಿದ್ವಿ. ಹಾಗೆ ಈಗ ನಾನು ಇಲ್ಲೊಂದು ಯಾವುದೋ ಒಂದು ಸಂಘ ಮಾಡಬೇಕು ಅಂತ ಮಾಡಿದೆ. ಇಲ್ಲೇನು ಆಲೆ ಕಾರಿಡಾರ್ ಅಂತಾಯ್ತು, ಮಲೆನಾಡು ಜನಜಾಗೃತಿ ವೇದಿಕೆ ಅಂತೇಳಿ ಒಂದು ಸಂಘ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ರೈತರಿಗೆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸಬೇಕು ಹೊರತು ನಾವು ಸುಮ್ಮನೆ ನಾನೊಂದು ದೊಡ್ಡ ಜನ ಆಗಬೇಕು, ನಾನೊಂದು ಸಂಘದ ಅಧ್ಯಕ್ಷ, ನಾವು ಕಾರ್ಯದರ್ಶಿ ಅಂತ ಹೇಳ್ಕೊಳಕ್ಕೆ ಆಗಬಾರ್ದು. ಅದು ಆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸ್ತಾ ಹೋಗಬೇಕು. ಯಾಕೆಂದರೆ ಅದರಿಂದ ನಾವು ಬೆಳಿಬಾರ್ದು, ಅದನ್ನು ನಾವು ಬೆಳೆಸಬೇಕು. ಆಗ ಮಾತ್ರ ಸಂಘ ಸಂಸ್ಥೆಗಳು ನಾವು ಅಧ್ಯಕ್ಷ ಆಗೋದು ಅಧ್ಯಕ್ಷ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡೋದು ಆ ಥರ ಆಗಬಾರ್ದು. ಯಾಕೆಂದರೆ ನಮ್ಮಿಂದ ಏನು ಒಂದು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಹೊರಟ್ರೆ ಮಾತ್ರ ಸಂಘ ಸಂಸ್ಥೆಗಳು ಮೇಲೆ ಬರ್ತವೆ. ಹಾಗೆ ಈ ಒಂದು ಫೆಡರೇಷನಲ್ಲಿ ಆ್ಯಕ್ಚುಲಿ ನಾವು ತುಂಬ ಹಿಂದಿದ್ದೀವಿ. ಹೇಳಬೇಕಂತಂದರೆ ನೀವು ಯಾವುದೋ ಕೋಆಪ್ರೇಟಿವ್ ಸೊಸೈಟಿಗಳು ಸಿರಿಸಿ ತಗೊಳ್ಳಿ, ಪುತ್ತೂರು ತಗೊಳ್ಳಿ, ಅವೆಲ್ಲ ಅಂತಾರಾಷ್ಟ್ರೀಯ ಲೆವೆಲ್ಗೆ ಹೋಗಿದ್ದಾವೆ. ನಾವು ಈಗ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ ಈ ಫೆಡರೇಷನ್ ಮಾಡಬೇಕು ಅಂತೇಳಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಕಾಫಿ ಇದರಲ್ಲಿ ಏನಾಗಿದೆ ಅಂದರೆ, ನಾನು ಹೋಮ್ ಸ್ಟೇ ನಡೆಸ್ತೇನೆ, ಕಾಫಿ ಪುಡಿ ಬೇಕು ಅಂದರೆ ಎಲ್ಲಿ ಆಗೋದು, ಅಲ್ಲೊಂದು ಯಾವುದೋ ಒಂದು ಅಂಗಡಿ ಇದೆ ಹೋಗಿ ತಗೊಬನ್ನಿ ಅಂತ ಹೇಳಿದ್ವಿ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಒಂದು ಕಾಫಿ ಪುಡಿಗೆ ಬ್ರ್ಯಾಂಡ್ ಇಲ್ಲ ನಮ್ಮ ಹತ್ರ, ಆಯಿತಾ? ಅವನೇನು ಮಾಡ್ತಾನೆ, 30-40% ಚಿಕ್ಕವರು ಯಾಕೆ ಅವ್ನು ಪ್ರಾಫಿಟ್ ನೋಡ್ತಾನೆ ಹೊರತು ಅವನು ಯಾವತ್ತೂ ಕ್ವಾಲಿಟಿ ಕೊಡೋಕ್ಕೆ ಇಷ್ಟಪಡೋದೇ ಇಲ್ಲ. ಆಯಿತಾ? ಅವ್ರು ಪ್ರಾಫಿಟ್ ನೋಡ್ತಾರೆ ಹೊರತು ನಮ್ಮಿಂದ ಒಂದು ಕಾಫಿ ಪುಡಿ ತೊಗೊಂಡೋಗಿದ್ದು ಒಳ್ಳೆ ಕ್ವಾಲಿಟಿ ಇದೆ, ನೆಕ್ಸ್ಟ್ ಟೈಮ್ ಬರಬೇಕು ಅಂತೇಳಿ ಎಲ್ಲೂ ಯೋಚನೆ ಮಾಡೋ ಯಾರೂ ಬಿಸ್ನೆಸ್ ಮೇಲೆ ಮಾಡ್ತಾ ಇಲ್ಲ. ಹಾಗಾಗಿ ಇದೊಂದು ಸುಸಂದರ್ಭ. ನಾನು ಈಗ ಚಿಕ್ಕಮಗಳೂರು ಕಾಫಿ ಎಕ್ಸಿಬಿಷನಲ್ಲಿ ಏನು ಮಾಡಿದರು, ಅರೇಬಿಕಾ ಕಾಫಿನೇ ಬೇರೆ, ರೋಬಸ್ಟಾ ಕಾಫಿನೇ ಬೇರೆ, ಅದರಲ್ಲೂ 5-6 ವೆರೈಟಿ ಈಗ ಚಿಕ್ಕಮಗಳೂರಲ್ಲೆಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಹಾಗೆ ನಾವು ಒಂದು ಎತ್ತೂರಲ್ಲಿ ಆ್ಯಕ್ಚುಲಿ ಪ್ರವಾಸೋದ್ಯಮ ನಮ್ಮದು ಒಂದು 7-8 ವರ್ಷದಿಂದ ಬೆಳೆದಿದೆ, ಈ ಮೊದಲು ಬೆಳೆದಿರಲಿಲ್ಲ ಅಂತ ಹೇಳಿದರೆ ಇದು ಒಂದು ಮೂಲ ಇದು ಬೆಳೀಲಿಕ್ಕೆ. ಈಗ ಒಬ್ಬರು ಒಂದು 2 ಕೆಜಿ ಕಾಫಿ ಪುಡಿ ತೊಗೊಂಡೋದ್ರೆ ನೆಕ್ಸ್ಟ್ ಟೈಮ್ ಬಂದಾಗ 5 ಕೆಜಿ ತೊಗೊಂಡೋಗಿ 10 ಕೆಜಿ ತೊಗೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಹಂಚಬೇಕು. ಯಾವುದೇ ಒಂದು ಆರ್ಗನೈಸೇಷನ್ ಮಾಡುವಾಗ ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು, ಅದನ್ನು ಹೇಗೆ ಸೇಲ್ ಮಾಡಬೇಕು, ಅದೇ ನಾನು ಈಗ ಬಂದ ಕೂಡಲೇ ಹೇಳಿದೆ. ನೀವು ಏನಾದರೂ ಮಾಡಿ ಫಸ್ಟಿಗೆ ಒಂದು ಜಾಗ ನೋಡಿ, ಒಂದು ಗೌರ್ಮೆಂಟಿಂದ ಯಾವುದೋ ತೊಗೊಂಡು ಒಂದು ಸೆಡ್ಡಾಗಿ ಮಾಡೋಣ, ರಿಲೀಸಿಗೆ ತೊಗೊಳ್ಳೋಣ ಸರ್ಕಾರದಿಂದ ತೊಗೊಂಡು ರೋಡ್ ಸೈಡಲ್ಲಿ ನಾವು ಎರಡೇ ಸಾಕು ನಮಗೇನು, ಅರೇಬಿಕಾ ಮತ್ತು ರೋಬಸ್ಟಿ ಎರಡೇ ಕೊಟ್ಟರು ಸಾಕು, ಅದರಿಂದ ನಾವು ಮುಂದುವರಿಯೋಣ. ಚಿಕ್ಕೋರಿ ಇಲ್ಲದಲ್ಲೇ ನಮಗೆ ಕಾಫಿನೇ ಸಿಗಲ್ಲ ಮಲೆನಾಡಲ್ಲಿ, ಅಷ್ಟು ಒಳ್ಳೆ ಕಾಫಿ ಬೆಳಿತೇವೆ. ಅದು ನಾವು ಈಗ ಹೇಳಿದ ಪ್ರಕಾರ ಈಗ ವಿದೇಶಗಳಲ್ಲಿ ಔಷಧಿ ಹೊಡೆಯದಲ್ಲೇ ಕಾಫಿ ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ರೋಬಸ್ಟಕ್ಕೆ ನಾವು ಔಷಧಿನೇ ಹೊಡೆಯಲ್ಲ ಈಗ, ಯಾಕೆ ನ್ಯಾಚುರಲಾಗಿ ನಾವು ಹೊಡಿತಾ ಇಲ್ಲ. ಹಾಗಿರುವಾಗ ನಾವು ಈ ಒಂದು ಆರ್ಗನೈಸೇಷನ್ ಮಾಡಿರೋದ್ರಿಂದ ನಾವು ಎಲ್ಲ ಬೆಳವಣಿಗೆ ನೋಡಬೇಕು. ಫಸ್ಟು ನಾವು ಹೇಳೋದು ಅಂತ ಹೇಳಿದರೆ ನಾವು ಮಳೆಗೆ ಹಾಕಬೇಕು, ಕಾಫಿ ಬಿಡಿ ಮಾಡಿ ನಮ್ಮ ಆರ್ಗನೈಸ್ ಮಾಡಿ ವಿ ಶುಡ್ ಗೆಟ್ ದ ಪ್ರಾಫಿಟ್, ಯು ಹ್ಯಾವ್ ಟು ಅರ್ನ್ ದ ಪ್ರಾಫಿಟ್. ಇದು ಶೇರ್ ಹೋಲ್ಡರಿಗೆ ನಾವು ಪ್ರಾಫಿಟ್ ಕೊಡಬೇಕು ಅಂತ ಹೇಳಿದರೆ ನಾವು ಯಾವ ರೀತಿ ಬಿಸ್ನೆಸ್ ಥರ ಮಾಡಬೇಕು. ಹಾಗಾಗಿ ವಿ ಸಿ ದ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಬೆನಿಫಿಟ್ ಟು ದ ಶೇರ್ ಹೋಲ್ಡರ್ ಆ್ಯಂಡ್ ಆಲ್ಸೋ ಒನ್ ಥಿಂಗ್, ನಾವು ಇದಕ್ಕೆ ಆರ್ಗನೈಸಿಂಗ್ ಕೆಲಸ ಮಾಡ್ತಿರೋದು ನಮ್ಮ ಏರಿಯಾಗೆ, ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಅಧ್ಯಕ್ಷನಾಗಿಯ ಬಟ್ ಅದನ್ನು ಮುಂದೆ ಯಾರು ಇಂಟ್ರೆಸ್ಟ್ ತಗೋತಾರೆ ಅವ್ರಿಗೆ ಬೆಳೆಯೋಕ್ಕೆ ನಾವು ಅವಕಾಶ ಕೊಡಬೇಕು, ನಮ್ಮ ಬ್ರ್ಯಾಂಡನ್ನು ಬೆಳೆಸಬೇಕು ನಾವು. ಹಾಗಾಗಿ ಅಂತಾರಾಷ್ಟ್ರೀಯ ಲೆವೆಲಿಗೆ ಬೆಳೆಯುವಂಥ ಒಂದು ಶಕ್ತಿಯಾಗಿ ಬೆಳಿಬೇಕು ನಾವು, ಇದನ್ನು ಬೆಳೆಸೋಣ, ಎಲ್ಲ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡೋಣ ಅಂಥೇಳಿ ನನಗೆ ಇಷ್ಟೆರಡು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಎಲ್ಲ ಸದಸ್ಯರಿಗೂ ಮತ್ತು ಅತಿಥಿಗಳಿಗೂ ನನ್ನ 2 ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
1: ಕಾಫಿ ಬೆಳೆಗಾರರಾದ ಎಂಜೆ ಸಚಿನ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾಫಿ ಬೆಳೆಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಕಾಫಿ ಮಂಡಳಿ ಹೆಚ್ಚಳ ಮಾಡಬೇಕು ಹಾಗೂ ಕಾಫಿ ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು.
4: ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದಂಥ ಎಚ್ ಡಿ ಪಿ ಸಂಘದಲ್ಲಿ ನಮ್ಮನ್ನು ಉಪಾಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಾತೃಸಂಘವಾದ ಹೆತ್ತೂರು ಬೆಳೆಗಾರ ಸಂಘ. ಅದಕ್ಕೆ ನಾನು ಚಿರೋಣಿಯಾಗಿದ್ದೀನಿ ಹಾಗೂ ಈ ಬೆಳೆಗಾರರೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆ ಸಂಘದಿಂದ ಏನು ಕೇಳಬೇಕು ಅಂತಂದರೆ, ನಮ್ಮ ಕಾಫಿಗೆ ಕೊಡಬೇಕಾಗಿದೆಯಲ್ಲ ಸಬ್ಸಿಡಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿಯನ್ನು ಮಾಡಿಕೊಡ್ಬೇಕಾಗುತ್ತದೆ. ಯಾಕಂದರೆ ನಮ್ಮ ಎತ್ತೂರು ಬೆಳೆಗಾರರಲ್ಲಿ ಎಲ್ಲ ಹೊಸದಾಗಿ ಪ್ಲಾಂಟೇಷನ್ ಮಾಡ್ತಾರವರು. ಹಾಗಾಗಿ ಕೆರೆ ಆಗಿರ್ಬೋದು, ಮತ್ತು ಕಣ ಆಗಿರ್ಬೋದು, ಮತ್ತು ಗೋಡೌನ್ ಆಗಿರ್ಬೋದು, ಎಲ್ಲ ಹೊಸದಾಗಿ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ ಒಂದು ವರ್ಷ ಎರಡು ವರ್ಷದಿಂದ ಪೆಂಡಿಂಗ್ ಆಗಿದೆ ಈ ಸಬ್ಸಿಡಿ ಕೊಡ್ತಾ ಇರೋದು. ಏನಂದರೆ ಸೀನಿಯರಿಟಿಯ ಮೇಲೆ ಕೊಡಬೇಕಾಗಿದೆ. ಯಾಕೆ ನಮ್ಮಲ್ಲಿ ಒಂದಷ್ಟು ಕೇಳ್ತಾ ಇರ್ತಾರೆ, ನಮ್ಮ ಬೆಳೆಗಾರರು ನಮ್ಮನ್ನೇ ಕೇಳ್ತಾರೆ ಸ್ವಲ್ಪ ಮಾಡಿಸ್ಕೊಡಿ ಹಾಗೆ ಹೇಗೆ ಅಂತ. ಹಾಗೆ ಏನೋ ಹೇಳಬೇಕಾಗುತ್ತೆ, ನಮಗೆ ಗೊತ್ತಾಗಿಲ್ಲ. ಹಾಗಾಗಿ ಸ್ವಲ್ಪ ಸಬ್ಸಿಡಿಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹಾಗೆ ನಮ್ಮ ಒಬ್ಬರು ಡಾಕ್ಟರ್ ಅವರು ಹೇಳಿದರು ಬೆಳೆಗಾರರು ಸ್ವತಂತ್ರ ಅಂತ. ಇಲ್ಲ, ನಾವು ಸ್ವತಂತ್ರರಾಗಿಲ್ಲ. ಅದಕ್ಕಿಂತ ಸ್ವತಂತ್ರರಾಗಿರೋ ನಮ್ಮ ಲೇಬರ್ಸ್ಗಳು. ಯಾಕೆಂದರೆ ಅವ್ರು ಹೇಳಿದ್ದೆ ಟೈಮಿಂಗ್ಸು, ಅವ್ರು ಹೇಳಿದ್ದೆ ಸಂಬಳ. ಹಾಗಾಗಿ ನಮಗೆ ಸ್ವತಂತ್ರ ಇಲ್ಲ, ಲೇಬರ್ಸ್ಗಳಿಗೆ ಸ್ವತಂತ್ರ ಇದೆ. ಹಾಗಾಗಿ ಮೆಕ್ಯಾನಿಸಿಷನ್ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ನಮ್ಮ ಕಾಫಿ ಬೋರ್ಡ್ಗೆ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರು ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಹೆತ್ತೂರಿನ ಭಾಗದಲ್ಲಿ ಕಾಫಿಗೆ ಸಂಬಂಧಿಸಿದ ಕಂಪನಿಯನ್ನು ಸ್ಥಾಪನೆ ಮಾಡುವುದು ಹಲವು ದಿವಸಗಳ ಕನಸಾಗಿದ್ದು ಅದು ಈಗ ನನಸಾಗಿದೆ ಎಂದು ಶ್ಲಾಘಿಸಿದರು. ಯಾವುದೇ ಸಂಘಟನೆ ವಿಶ್ವಾಸವನ್ನು ಉಳಿಸಿಕೊಂಡಾಗ ಉತ್ತಮವಾದ ಬೆಳವಣಿಗೆ ಕಾಣುತ್ತದೆ ಎಂದು ಅವರು ಹೇಳಿದರು.
5: ಎಲ್ಲರಿಗೂ ನಮಸ್ಕಾರ. ಬಹಳ ದಿನದ ಕೂಸು ಇವತ್ತು ಜನನೂ ಆಗಿದೆ. ಅಂದರೆ ಬಹಳ ದಿವಸದಿಂದ ಗರ್ಭಾವಸ್ಥೆಯಲ್ಲಿತ್ತು, ಇವತ್ತು ನಾವು ಅದನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅಂದರೆ ಇವತ್ತು ಒಂದು ನಮ್ಮದೇ ಆದ ಒಂದು ಕಂಪನಿಯನ್ನು ನಾವು ಎಲ್ಲರ ಸಮ್ಮುಖದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮಗು ಹುಟ್ಟಿದರೆ ಸಾಲದು. ನೋಡಿ, ತಾಯಿ ತನ್ನ ಮಗುವನ್ನು 9 ತಿಂಗಳುಗಳ ಕಾಲ ಗರ್ಭದಲ್ಲಿ ಇಟ್ಕೊಂಡು ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಾವು ಮೊದಲಿಗೆ ಗಮನಿಸ್ತಕ್ಕಂಥದ್ದು ಏನಂತಂದರೆ, ಅದರ ಚಲನವಲನಗಳನ್ನು ನಾವು ಗಮನಿಸ್ತೇವೆ. ಅಂದರೆ ಚಲನವಲನ ಗಮನಿಸೋದು ಯಾಕೆ ಅಂತಂದರೆ, ಮಗು ಆರೋಗ್ಯವಾಗಿದೆಯಾ, ಅದಕ್ಕೆ ಅವಶ್ಯಕತೆ ಏನಿದೆ, ಅದನ್ನು ನಾವು ಯಾವ ರೀತಿ ಪೋಷಿಸಬೇಕು ಅನ್ನೋದನ್ನು ನಾವು ಗಮನಹರಿಸ್ತೇವೆ. ವೈದ್ಯರು ಕೂಡ ಅದನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಆದರೆ ಅದರ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಗಳಿಗೆಲ್ಲರಿಗೂ ಇರುತ್ತೆ. ಹಾಗಾಗಿ ಇವತ್ತು ನಾವು ಈ ಕಂಪನಿಯನ್ನು ಹುಟ್ಟಾಕಿದ್ದೇವೆ. ಕಂಪನಿ ಹುಟ್ಟಾಕಿದ ತಕ್ಷಣ ಕೆಲಸ ಮುಗಿಯಿತು ಅಂತಲ್ಲ, ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಏನಿರುತ್ತೆ ಅಂತಂದರೆ, ಆ ಮಗುವಿನ ಚಲನವಲನವನ್ನು ಗಮನಿಸಿದ ಮೇಲೆ ಆ ಮಗುವನ್ನು ಕಾಪಾಡಿಕೊಳ್ತಕ್ಕಂತಹ ಜವಾಬ್ದಾರಿ ತಂದೆ ತಾಯಿಗಳಿಗೆ ಹೇಗಿರುತ್ತೋ ಹಾಗೆ ನಾವು ಏನು ಇವತ್ತು ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿದೀವೋ ಆ ಕಂಪನಿಯನ್ನು ಪೋಷಿಸ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದರೆ ನಾನು ಇಲ್ಲಿ ಹೇಳ್ತೀನಿ, ಎಲ್ಲರಿಗೂ ಏನು ಒಂದು ಮಾತನ್ನು ಹೇಳ್ತೇನೆ ಅಂತಂದರೆ, ನಮ್ಮ ಈ ಕಡೆ ಜನಗಳು ಹೇಗೆ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು ನೋಡಿ, ಎಲ್ಲ ತಾಲೂಕು ಬೇರೆ ತಾಲೂಕು ಸಕಲೇಶ್ಪುರ ಎಲ್ಲ ಬೇರೆ ಕಂಪೇರ್ ಮಾಡಿ ನೀವು ಹೇಗೆ ಕೆಲಸವನ್ನು ಪಡೆದುಕೊಳ್ತಾರೆ. ಈಗ ಸರ್ಕಾರದ ಯಾವುದೇ ಒಂದು ಸ್ಕೀಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಮ್ಮವರೆಲ್ಲ ಈಗ ಎಚ್ಚೆತ್ಕೊಂಡವ್ರೆ. ಬಟ್ ನಮ್ಮ ಏಳಿಗೆ ನಾವು ಗಳಿಸ್ಕೊಳ್ಬೇಕಾದ್ರೆ ನಾವು ಚಳಿ ಎಲ್ಲವನ್ನು ಬಿಟ್ಟು ನಾವು ಧುಮುಕ್ಬೇಕಾಗ್ತದೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಭೇಟಿ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, 100 ಮೆಂಬರ್ಶಿಪ್ ತಗೊಳ್ಳಿಕ್ಕೆ ಭಾಳ ಕಷ್ಟ ಆಯಿತು, ಅದು 5,000 ರೂಪಾಯಿ ಮೆಂಬರ್ಶಿಪ್ ಶೇರ್ ಹೋಲ್ಡರ್ಸ್ನ ತಗೊಳ್ಬೇಕಾದ್ರೆ 100ಕ್ಕೆ ಬರೋದೇ ಕಷ್ಟ ಆಗೋಯ್ತು ಅನ್ನೋ ಮಾತನ್ನು ಅವತ್ತು ಹೇಳಿದರು. ಯಾಕೆ ಅಂತಂದರೆ ನಮ್ಮಲ್ಲಿ ಒಂಥರ ಭಾವನೆ ಇರ್ತದೆ. ಆ ಭಾವನೆ ಏನು ಅಂತಂದರೆ, ಅದಕ್ಕೆ ಬಹುಮುಖ್ಯವಾಗಿ ಜನರಲ್ಲಿ ನಾವು ನಂಬಿಕೆಯನ್ನು ಹುಟ್ಟಿಸ್ಬೇಕು. ಅವರು ಅದಕ್ಕೆ 3 ಬಹಳ ಮುಖ್ಯವಾಗಿ ಹೇಳಿದರು ಡಾಕ್ಟರ್ ನವೀನ್ ಅವರು, ನಂಬಿಕೆ, ವಿಶ್ವಾಸಾರ್ಹತೆ, 3ನೇದು ಟ್ರಾನ್ಸ್ಪರೆನ್ಸಿ. ಅಂದರೆ ಟ್ರಾನ್ಸ್ಪರೆನ್ಸಿ ಅಂದರೆ ಏನಿಲ್ಲ, ಅಕೌಂಟ್ಸು. ಯಾವುದೇ ಒಂದು ಕಂಪನಿ ಆಗಲಿ, ಯಾವುದೇ ಒಂದು ಸೊಸೈಟಿ ಆಗಲಿ, ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಬಹುಮುಖ್ಯವಾಗಿ ಇರತಕ್ಕಂಥದ್ದು ನಂಬಿಕೆ. ನಂಬಿಕೆಯ ಜೊತೆಗೆ ಸಾಮರಸ್ಯ. ಅವ್ರೇನು ಹೇಳಿದರು, ಸಾಮರಸ್ಯ ಅನ್ನೋದನ್ನು ಕೂಡ ಹೇಳಿದರು, ಸಮನ್ವಯತೆ ಅನ್ನೋದನ್ನು ಕೂಡ ಹೇಳಿದರು. ಸಮನ್ವಯತೆ ಜೊತೆಗೆ ಅಕೌಂಟ್ಸ್ ಇದೆಯಲ್ಲ, ಇದು ಪಬ್ಲಿಕ್ ಮನಿ, ನೀವು 1 ರೂಪಾಯಿ ಖರ್ಚು ಮಾಡಿದ್ರೂ ಅದಕ್ಕೆ ಲೆಕ್ಕ ಇರಬೇಕು. ಅದಕ್ಕೆ ನಾನು ನೆನ್ನೆನೂ ಕೂಡ ಚಿಕ್ಕಮಗಳೂರಿನಲ್ಲಿ ನಾನು ಹೋಗಿದ್ದೆ. ಅಂದರೆ ಈ ಎಂಟೈರ್ ಸ್ಟೇಟಲ್ಲಿ ಮುರಾರ್ಜಿ ಶಾಲೆಗಳು, ನಮ್ಮೂರಲ್ಲೂ ಒಂದು ಶಾಲೆ ಇದೆ. ಆ ರೀತಿಯ

0: 874 ಶಾಲೆ ಇಡೀ ರಾಜ್ಯದಲ್ಲಿದೆ. ಆ ರಾಜ್ಯದಲ್ಲಿ ನಾನು 874 ಶಾಲೆ ಮಕ್ಕಳಿಗೂ ಕೂಡ 217,000 ಮಕ್ಕಳಿಗೆ ಒಂದೇ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಕೇಂದ್ರೀಯ ಆಫೀಸ್ನಲ್ಲಿ ಕುಳಿತು ಎಲ್ಲ ಮಕ್ಕಳಿಗೂ ಅಡ್ರೆಸ್ ಮಾಡಿದ್ದೆ. ನಿನ್ನೆಗೆ ನನಗೆ ಮತ್ತೆ ಇನ್ವೈಟ್ ಮಾಡಿರಿ. ಇಲ್ಲ ಇಲ್ಲ, ಮೇಯ್ನ್ ಏನು ಅಂತಂದರೆ ಈ ಪ್ರಾಂಶುಪಾಲರುಗಳಿದಾರಲ್ಲ, ಈ ಪ್ರಾಂಶುಪಾಲರುಗಳಿಗೆ ನೀವು ಅಡ್ರೆಸ್ ಮಾಡಬೇಕು. ಯಾಕೆ ಅಂತಂದರೆ ಪ್ರಾಂಶುಪಾಲರುಗಳೇ ಬಹಳ ಮುಖ್ಯ ಅಂತ. ಯಾಕೆಂದರೆ ಪ್ರಿನ್ಸಿಪಾಲ್ ಹೇಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ ಪ್ರಿನ್ಸಿಪಾಲ್ಗಳಿಗೆ ಏನು ಹೇಳಿದೆ ಅಂತಂದರೆ, ಪ್ರಿನ್ಸಿಪಾಲ್ ಕೆಲಸ ಏನು ಅಂತಂದರೆ ಬರೀ ಆ ಹಾಸ್ಟೆಲು ಸ್ಕೂಲ್ ಕಾಲೇಜ್ ಬಿಲ್ಡಿಂಗು ವ್ಯವಸ್ಥಾಪನೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತಗೊಳ್ಬೇಕು. ಜೊತೆಗೆ ನಾವು ಏನು ಎಜುಕೇಷನ್ ಕೊಡ್ತಾ ಇದ್ದೀವಲ್ಲ ಅದು ಮಕ್ಕಳಿಗೆ ತಲುಪ್ತಾ ಇದೆಯೋ ಅಂತ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ದಟ್ ಮೀನ್ಸ್ ಎ ಲೀಡರ್ಶಿಪ್ ಕ್ವಾಲಿಟಿ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಹೂ ವಿಲ್ ಬಿಕಮ್ ಎ ಲೀಡರ್ ಅನ್ನೋ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಗಾಂಧೀಜಿ ಎಲ್ಲರನ್ನೂ ಜೊತೆ ಜೊತೆಯಾಗಿ ಕರೆದುಕೊಂಡು ಅವರ ಜೊತೆ ಯಾರು ಬೆಳೀತಾನೋ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗ್ತಾನೋ ಅವನು ಮಾತ್ರ ಲೀಡರ್ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಗಾಂಧಿ ಹೇಳ್ತಾರೆ. ಯಾಕೆ ನಾನು ಇದನ್ನು ಈ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ, ಇವತ್ತು ನೀವು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಕಂಪನಿಗೆ ಒಬ್ಬ ಚೇರ್ಮನ್ನು, ಒಬ್ಬ ಸೆಕ್ರೆಟ್ರಿ, ಒಬ್ಬ ಟ್ರೆಜರರು, ಆಮೇಲೆ 10-12 ಡೈರೆಕ್ಟರ್ಸು ಮಾಡಿದರೆ ಸಾಲದು. ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಶೇರ್ ಹೋಲ್ಡರ್ಸ್ ಇದಾರಲ್ಲ, ಆ ಶೇರ್ ಹೋಲ್ಡರ್ಸ್ ಜೊತೆ ನೀವು ಯಾವಾಗಲೂ ನಿಮ್ಮ ವ್ಯವಧಾನದ ಮಾತುಗಳನ್ನು ನೀವು ಆಡಬೇಕು. ಡೈರೆಕ್ಟರ್ಸ್ ಆದ ತಕ್ಷಣ ನಾವೊಂದು ರೀತಿ ಬೇರೆ ರೀತಿಯಲ್ಲಿ ಅದನ್ನು ಭಾವನೆಯನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ. ಯಾಕೆ ಅಂತಂದರೆ, ಯಾವಾಗ ನಿಮ್ಮಲ್ಲಿ ನಂಬಿಕೆ ವಿಶ್ವಾಸಾರ್ಹತೆ ಏನಿದೆಯೋ ಅದು ಕಡಿಮೆ ಆಗ್ತದೋ ಆಗ ನಿಮಗೆ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನೂ ಜೊತೆ ಜೊತೆಯಾಗಿ ಕರ್ಕೊಂಡು ಹೋಗಬೇಕಾಗ್ತದೆ. ಆಗ ಮಾತ್ರ ನೀವೇನು ಇವತ್ತು ಕಂಪನಿಯನ್ನು ಕಟ್ಟಿ ಹಾಕಿದ್ದೀರಿ, ನಂಬಿಕೆ, ಸೌಹಾರ್ದತೆ, ಸಮನ್ವಯತೆ, ಆಗ ಮಾತ್ರ ಇದನ್ನು ಒಂದು ಕಂಪನಿಯನ್ನು ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ, ಅದು ನಮ್ಮ ಜವಾಬ್ದಾರಿ ಕೂಡ. ನಮ್ಮ ಈ ಭಾಗದ ರೈತರ ಬದುಕು ಕೂಡ ಹಸನಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲ ಮನೆಯಲ್ಲೂ ಕೂಡ ಬೆಳಕು ಚೆಲ್ಲಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ಹೆತ್ತೂರು ಎಫ್ಪಿಒನ ಅಧ್ಯಕ್ಷರಾದ HD ಸುಧಾಕರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
2: ಎಲ್ಲರಿಗೂ ನಮಸ್ಕಾರ. ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಅದರಲ್ಲಿ ಕಾಫಿ ಬೆಳೆನೂ ಕೂಡ ಬಂದು ಅಂತೇಳಿ ನಾನು ಭಾವಿಸಿದ್ದೇನೆ. ಏಕೆಂತಂದ್ರೆ ಈ ಮೊದಲು ಕೆಲವೇ ಕೆಲವು ಜನ ಬೆಳೀತಾ ಇರ್ತಕ್ಕಂಥ ಕಾಫಿ ಈ ದಿನ ದೇಶವ್ಯಾಪಿ ರಾಷ್ಟ್ರವ್ಯಾಪ್ತಿಯಲ್ಲಿ ಬೆಳೀತು ಇವತ್ತು ಹೆಚ್ಚು ಕಡಿಮೆ 78-80 ರಾಷ್ಟ್ರಗಳಲ್ಲಿ ಕಾಫಿನ ಬೆಳೀತಾ ಇದ್ದಾರೆ. ಅದೇ ರೀತಿ ಕಾಫಿ ಬೆಳೆಗೆ ಶತ್ರುವಾಗಿ ಈ ದಿನ ಚಿಕೋರಿ ಕೂಡ ಒಂದು ಬೃಹದಾಕಾರವಾಗಿ ಬೆಳೀತಾ ಇದೆ. ನಾನು ಮಾಲೂರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿನಲ್ಲಿ ಕಾಫಿ ಪುಡಿ ಪ್ಯಾಕೆಟ್ನ ನಾನು ತೆಗೆದುಕೊಂಡು ನೋಡಿದೆ, ನಮ್ಮಲ್ಲಿರ್ತಕ್ಕಂಥ ಅರ್ಧ ಬೆಲೆಗೆ ಅಲ್ಲಿ ಕಾಫಿ ಪುಡಿನ ಮಾರ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ಬರೀ ಚಿಕೋರಿನ ಪ್ಯಾಕ್ ಮಾಡಿ ಕಾಫಿ ಪುಡಿ ಅಂತ ಮಾರ್ತಾ ಇದ್ದಾರೆ. ಯಾವ ಮನುಷ್ಯನು ಕೂಡ ಅದನ್ನು ಕುಡಿದ್ರೆ ಮತ್ತೆ ಯಾವತ್ತೂ ಕೂಡ ಕಾಫಿ ಕಡೆ ಅವನು ಮುಖ ತಿರುಗಿ ನೋಡಿರಲ್ಲ ಅವನು. ಹಾಗಾಗಿ ಕಾಫಿಗೆ ಇವತ್ತು ಚಿಕೋರಿ ಬೃಹದಾಕಾರವಾಗಿ ಶತ್ರುವಾಗಿ ಬೆಳೆದಿದೆ. ನಾವು ಮೊಟ್ಟ ಮೊದಲನೇ ಬಾರಿಗೆ ಚಿಕೋರಿನ ಹತೋಟಿಲಿಗೆ ತರಬೇಕಂತಂದ್ರೆ ನಾವು ನಮ್ಮದೇ ಆದಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿ ಅದರಲ್ಲಿ ಕ್ವಾಲಿಟಿ ಕಾಫಿನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಜನಗಳಿಗೆ ಉತ್ತಮವಾದ ಕಾಫಿನ ಕುಡಿಸ್ತಕ್ಕಂಥ ಕೆಲಸನ ಫಸ್ಟ್ ನಾವು ಮಾಡಬೇಕಾಗಿದೆ. ಮೊನ್ನೆ HDBK ಕಾರ್ಯಕ್ರಮದಲ್ಲಿ ಕಾಫಿ ಬೋರ್ಡ್ನವರು ಕಾಫಿನ ಮಾಡಿದ್ರು, ಅಮೃತ ಇದ್ದಂಗಿತ್ತು. ನಾವು ಅದನ್ನು ಕುಡಿದು ಮತ್ತೆ ಒಂದು ಗಂಟೆನಲ್ಲೇ ಪುನಃ ಕಾಫಿ ಕುಡಿಬೇಕು ಅಂತ ಒಂದು ಬಯಕೆ ಆಗ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ಆ ತರ ಕಾಫಿನ ನಾವು ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೇಳದ ರೂಪದಲ್ಲಿ ಮಾಡಿ ಎಲ್ಲಾ ಜನಗಳು ಕಾಫಿ ರುಚಿನ ನಾವು ತೋರಿಸಬೇಕಾಗಿದೆ. ಆ ಕೆಲಸನ ಕಾಫಿ ಬೋರ್ಡ್ ನಮ್ಮ ಜೊತೆ ಕೈ ಜೋಡಿಸಿ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಕಾಫಿನ ನಾವು ಮೊದಲನೇ ಹಂತವಾಗಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಅದನ್ನು ಪೌಡ್ರ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಕುಡಿತಕ್ಕಂಥ ಕಾಫಿನ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಯೋಜನೆಗಳು. ಅದಕ್ಕಾಗಿ ನಾವು ಈಗಾಗಲೇ ಬಲಿಷ್ಠವಾದ ತಂಡವನ್ನು ಕಟ್ಟಿದ್ದೀವಿ. ನಮಗೆ ಬೆನ್ನೆಲುಬಾಗಿ ಅಧಿಕಾರ ವರ್ಗದವರಿದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ, ಇನ್ನು 5-10 ವರ್ಷದಲ್ಲಿ ಈ ಕಂಪನಿನ ಬೃಹದಾಕಾರವಾಗಿ ಬೆಳೆಸಿ ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಿ, ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿಗೂ ನಾವು ಕೂಡ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
1: ಸಮಾರಂಭದಲ್ಲಿ ಹೆತ್ತೂರು ಹಾಗೂ ವಿವಿಧ ಗ್ರಾಮಗಳ ಕಾಫಿ ಬೆಳೆಗಾರರು, ಕಾಫಿ ಮಂಡಳಿಯ ಅಧಿಕಾರಿಗಳು, ಎಫ್ಪಿಒನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾಫಿ ಬೆಳೆಗಾರರಾದ ಶ್ರೀಧರ್ ಅವರ ಸ್ವಾಗತ ಹಾಗೂ ನಿರೂಪಣೆಯೊಂದಿಗೆ ಆರಂಭವಾದ ಕಾರ್ಯಕ್ರಮ HJ ದೇವರಾಜ್ ಅವರ ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಂಡಿತು.
3: ಇದುವರೆಗೂ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ನೆರವು ಶಮಿತಾ ಜೈನ್.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ, 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-6273-00. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.
11: ಆತ್ಮೀಯ ರೈತ ಬಂಧವರೇ, ಇದು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ತೇರು, ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆಯ ಕುರಿತು ಆಲೂರಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ರೈತ ಬಂಧವರೇ, ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ ಮೇ 15 ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಲ್ ಬಿತ್ತನೆ ಬೀಜಕ್ಕೆ 1,200 ರೂಪಾಯಿಗಳನ್ನು ಹಾಸನ ಜಿಲ್ಲಾ ಆಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ಸ್ನೇಹಿತರೇ ಗಮನಿಸಿ, ನಾಳೆ ಬೆಳಗ್ಗೆ 8:30 ಜಾನಪದ ಲೋಕ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಹಳೇಕೋಟೆ ಹೋಬಳಿಯ ಶ್ರೀರಾಮನಗರದ ಪಿ ಚನ್ನರಾಯಿ ಮತ್ತು ಸಂಗಡಿಗರಾದ ಐಇ ಹರೀಶ್, ಎಂಎನ್ ಲೋಕೇಶ್, ಜಿಡಿ ಪರಮೇಶ್ ಅವರೊಂದಿಗೆ ಮಾತುಕತೆಯ ಅಂತಿಮ ಭಾಗವನ್ನು ಆಲಿಸಬಹುದು. ಈ ಕಾರ್ಯಕ್ರಮದ ನಂತರ ಕೆಲವು ಜನಪದ ಗೀತೆಗಳನ್ನು ಕೂಡ ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಾಳಿನ ಕೃಷಿರಂಗದಲ್ಲಿ ಪರಿಸರ ದಿನಾಚರಣೆಯ ಕುರಿತು ಬಾನುಲಿ ವರದಿ ಪ್ರಸಾರವಾಗುವುದು. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇ.7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ದಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ದಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ದಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇ.7.7% ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇ.7.1 2025-26 ಒಟ್ಟು ದೇಶೀಯ ಉತ್ಪನ್ನ 323,00,000 ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇ.3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡಾ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡಾ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡಾ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳ ಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ದ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್, ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 7:45:19. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ಕುನಲ್ ಗಾಂಜಾವಾಲಾ ಮತ್ತು ಅನುರಾಧಾ ಭಟ್ ಅವರು ಹಾಡಿರುವ ಬೆತ್ತನಗೆರೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಡಾ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
4: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
4: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
3: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
4: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
3: ಪ್ರತಿ ಭಾನುವಾರ ಸಂಜೆ 6:50.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಜೈವಿಕ ಇಂಧನ ಉದ್ಯಾನ, ಮಡೇನೂರು.
5: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೆವಿ ರಾಜು ಅವರು ಬರೆದಿರುವ ಬೆಳ್ಳಿಮೋಡಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುತ್ತಿರುವ ಗೀತೆ ಗಾಳಿಪಟ ಚಿತ್ರದ್ದು. ಹಾಡಿರುವವರು ಸೋನು ನಿಗಮ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಈಗ ಸಮಯವಾಗಿದೆ 8:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಪ್ರತಿಭೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡ್ತಾ ಇರುವಂತಹ ಸ್ಮೃತಿ ಎಸ್ಸಿ ಅವರು ಇದ್ದಾರೆ. ಸ್ಮೃತಿ ಅವರೇ ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಿಮ್ಮ ಪರಿಚಯ ಮಾಡ್ಕೊಡಿ, ಯಾವ ಊರು ತಮ್ದು?
2: ಈಗ ಪ್ರೆಸೆಂಟ್ಲಿ ಹಾಸನ ಅಲ್ಲಿರೋದು. 2 months ಬ್ಯಾಕ್ ಮದ್ವೆ ಆಯ್ತು, ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇದ್ದಿದ್ದು. ಶಿವಮೊಗ್ಗದಲ್ಲೇ ಎಲ್ಲ ಸಂಗೀತ ಕಲ್ತಿದ್ದು, ಆಮೇಲೆ ಇಲ್ಲಿ ಬಂದು ಈಗ ಮತ್ತೆ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ.
1: ಏನ್ ಓದಿದಿರಿ?
2: ನಾನು MBA ಮಾಡಿದ್ದೀನಿ.
1: ಕೆಲಸ
2: ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
1: ಯಾವ್ದು ಇಷ್ಟ? ಡಿಜಿಟಲ್ ಮಾರ್ಕೆಟಿಂಗ್?
2: ಡಿಸೈನಿಂಗ್ ಜಾಸ್ತಿ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್ ಡಿಸೈನಿಂಗ್
1: ಜಾಸ್ತಿ
2: ಇಷ್ಟ.
1: ನಿಮ್ಮ ಸಂಗೀತದ ಗುರುಗಳು?
2: ಫಸ್ಟ್ ನಾನು ಅಜ್ಜಿ ಹತ್ರ ಕಲ್ತಿದ್ದು, ರಮಾ ಅಂತ ಅಪ್ಪ ನಮ್ಮ. ಮೊದಲನೇ ಪಾಠ ಶುರು ಮಾಡಿದ ಅವರಿಂದ. ಮುಂದಿನ ತರಗತಿ ನಮಗೆ ಏನೇನ್ ಬೇಕಿತ್ತು ಅದೆಲ್ಲ ಅಮ್ಮನ ಅಪ್ಪ ಗೋಪಾಲ್ ಕೃಷ್ಣ ಅಂತಿದ್ದಾರೆ, ಅವರಿಂದ ಕಲ್ತಿದ್ದು. ಅಮ್ಮನು ಕೂಡ ಸಂಗೀತ ಕಲ್ತಿದ್ದಾರೆ. ಅಮ್ಮನ ಹೆಸರು ಉಮಾ ಅಂತ, ಅಪ್ಪನ ಹೆಸರು ಸೋಮಶೇಖರ್. ಕಂಪ್ಲೀಟ್ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೇ ಬಂದಿರೋದು.
1: ಶಿವಮೊಗ್ಗದಲ್ಲೇ
2: ಇರೋದೆಲ್ಲರೂ. ಆಮೇಲೆ ಜೂನಿಯರ್ ಎಕ್ಸಾಮಿನೇಷನ್ ಆಗ್ಲಿ, ಸೀನಿಯರ್ ಪಾಠಗಳೆಲ್ಲ ಆಗ್ಲಿ, ಅಮ್ಮನ ತಮ್ಮ ಅರುಣ್ ಕುಮಾರ್ ಅಂತಿದ್ದಾರೆ, ಅವರಿಂದ ಕಲ್ತಿರೋದು.
1: ಅವರಿಂದ ಕಲ್ತಿದ್ದೀರಾ?
2: ಈಗಲೂ ಅವರಿಂದ ಕಂಟಿನ್ಯೂ ಮಾಡ್ತೀರಾ?
1: ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗ್ದಿದೆ, ವಿದ್ವತ್ ಅಭ್ಯಾಸ ಮಾಡ್ತಾ ಇದ್ದೀರಾ. ಈಗ ಯಾವ ಗೀತೆ ಕೇಳಿಸ್ತೀರಿ?
2: ಫಸ್ಟ್ ಗಣಪತಿ ಕೃತಿ ಭಜಮಾನಸ ಅಂತ ಅದನ್ನ ಹಾಡ್ತೀನಿ.

0: ತುಂಬಾ ಚೆನ್ನಾಗಿತ್ತು. ಈಗ ಸಂಗೀತ ಕಲಿಬೇಕು ಅಂತ ನಿಮ್ಗೇನು ಹೊಸದಾಗೇನಿಲ್ಲ, ಮನೇಲಿ ಅಭ್ಯಾಸ ನಡೀತಾ ಇರ್ತಿತ್ತು, ಹಾಡ್ಕೊಳ್ತಾ ಇರ್ತಿದ್ರು, ಅದನ್ನ ನೋಡಿ ನಿಮ್ಗೂ ಆಸಕ್ತಿ ಬಂದಿರುತ್ತೆ, ಮತ್ತೆ ತಂದೆ ತಾಯಿ ಒತ್ತಾಸೆ ಕೂಡ ಇರುತ್ತೆ ಮಗಳು ಹಾಡ್ಲಿ
1: ಒಂಥರ ಇಷ್ಟ ಆಗಿದ್ ಹಂಗೇನೆ. ಹಂಗೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದಿದ್ದು, ಹೋಗೋದು ಕೇಳೋದು ಅದೊಂಥರ ಇಷ್ಟ ಆಗ್ತಿತ್ತು. ಹಂಗೆ ಹಾರ್ಟ್ಸ್ ನೋಡಿದ್ರು, ಪ್ರಾಕ್ಟೀಸ್ ಮಾಡಿ ನೋಡಿ ಅಂತಂದ್ರು, ಆಮೇಲೆ ಇಷ್ಟನೂ ಆಯ್ತು.
0: ಇಷ್ಟ ಆಯ್ತು. ವಿಶೇಷವಾಗಿ ಏನು ಇರಬೇಕು ಸಂಗೀತಕ್ಕೆ? ವಿಶೇಷವಾಗಿ
1: ಇರಬೇಕು ಮೊದಲನೇದಾಗಿ ಆಸಕ್ತಿ, ಇದ್ರೆ ಬೇರೆ ಎಲ್ಲ ಬರುತ್ತೆ. ಮತ್ತೆ ಟೈಮ್ ಕೊಡಕ್ ರೆಡಿ ಇರ್ಬೇಕು.
0: ರೆಡಿ ಇರ್ಬೇಕು ಅಲ್ವಾ?
1: ಸುಮ್ನೆ ಒನ್ ಅವರ್ ಹೋಗ್ತೀನಿ ಹಾಡ್ತೀನಿ ಅಂದ್ರೆ ಅದೆಲ್ಲ
0: ಬರೋದಿಲ್ಲ.
1: ಬರಲ್ಲ, ಸಂಗೀತ ಒಲಿಯೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಆಸಕ್ತಿ ಇದ್ದು ಟೈಮ್ ಕೊಡಕ್ ರೆಡಿ ಇದ್ರೆ
0: ಯಾವುದೇ ವಿದ್ಯೆ ಆದ್ರೂ ಅಷ್ಟೇ.
1: ಹೌದು,
0: ಅಭ್ಯಾಸದಿಂದನೇ ಬರುತ್ತೆ.
1: ಹೌದು,
0: ಒಂದು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಅಭ್ಯಾಸ.
1: ಅಭ್ಯಾಸ
0: ಅಲ್ವಾ?
1: ಹೌದು.
0: ಬರೀ ಸ್ವರಗಳು ಬಂದ್ರೆ ಸಾಲದು, ಅದನ್ನ ಎಲ್ಲೆಲ್ಲಿ ಪೋಣಿಸ್ಬೇಕು ಅನ್ನೋ ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಒಂದೇ ದಾರಿ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ?
1: ಈಗ 1 hour ಮಾಡ್ತೀನಿ ಅಷ್ಟೇ.
0: ಅಷ್ಟೇ
1: ಅಷ್ಟೇ ಸದ್ಯಕ್ಕೆ ಕೆಲಸನೂ ಮಾಡಿ ಆದಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಹೊತ್ತಾದ್ರೂ ಒಂದು 2-2.5 hours ಪ್ರಾಕ್ಟೀಸ್ ಮಾಡ್ತೀನಿ.
0: ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಇತ್ತೀಚೆಗೆ ಮದುವೆ ಆಗಿ ಹಾಸನಕ್ ಬಂದೆ ಅಂತ ಹೇಳಿದ್ರಿ, ಕೌಟುಂಬಿಕ ಜೀವನನೂ ಮುಖ್ಯ, ಜೊತೆಗೆ ವೃತ್ತಿ ಕೂಡ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಸಂಗೀತ ಕೂಡ ಮುಂದುವರಿಸಬೇಕು ಅಂತಿದೆ, ಇದೆಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿದ್ಯಾ?
1: ಚೆನ್ನಾಗಾಗ್ತಿದೆ, ಮನೇಲೂ ಎಲ್ಲ ಸಪೋರ್ಟಿವ್ ಇದಾರೆ. ಅಪ್ಪ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದಾರೆ. ಅಮ್ಮ ಕೂಡ ಸಂಗೀತ ಕಲ್ತಿದ್ದಾರೆ, ಲಕ್ಷ್ಮಿ ಅಂತ, ಅವರು ಭಜನ್ ಕ್ಲಾಸ್ ಎಲ್ಲ ತಗೊಳ್ತಾರೆ. ಅವರು ಕೂಡ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್.
0: ಅಂದ್ರೆ ಅಪ್ಪ ಅಂದ್ರೆ ಮಾವ,
1: ಇಲ್ಲಿ ಮಾವ ರಂಗಸ್ವಾಮಿ ಅಂತ ಅವ್ರ ಹೆಸರು. ಅಮ್ಮನ ಹೆಸರು ಲಕ್ಷ್ಮೀ ನಾಡಿಗ್, ಅವರು ಕೂಡ ಗೌರ್ಮೆಂಟ್ ರಿಟೈರ್ಡ್ ಟೀಚರು, ಹಂಗೆ ಭಜನ್ ಕ್ಲಾಸಸ್ ತಗೊಳ್ತಾರೆ.
0: ನಿಮ್ಮ ಮನೆಯವ್ರು ಹಾಡ್ತಾರ?
1: ಮನೆಯವ್ರ ಹಾಡೆಲ್ಲ ಇಂಟ್ರೆಸ್ಟ್ ಇದೆ. ಮನೋಜ್ ನಾಡಿಗ್ ಅಂತ,
0: ಅಯ್ಯೋ ಅವರು ಹಾಡಿದ್ರು ಒಳ್ಳೆ ಡ್ಯುಯೆಟ್ ಆಡ್ಬೋದಿತ್ತು.
1: ತುಂಬಾ ಇಂಟ್ರೆಸ್ಟ್ ಇದೆ, ಕೇಳಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ.
0: ಯಾವ್ದಾದ್ರು ಹಾಡಿದೀರಾ ನಿಮ್ಮ ಮನೆಯವ್ರಿಗೆ? ಯಾವ್ದಾದ್ರು ವಿಶೇಷವಾಗಿ
1: ಹಾಡಿದ್ವಿ?
0: ವಿಶೇಷವಾದ ರಾಗ?
1: ರಾಗ ಹಾಡಿಲ್ಲ, ಹಾಡಿದೀವಿ.
0: ಹಾಡಿದೀರಾ? ಯಾವ್ದು ಹಾಡಿದ್ದೀರಾ?
1: ಆಕಾಶ ದೀಪವು ನೀನು, ಫಿಲಂ ಸಾಂಗ್ಸ್ ಏನೇನಿದೆ ಹಾಡಿರೋದು.
0: ಫಿಲಂ ಸಾಂಗ್ಸ್ ಇಷ್ಟನಾ?
1: ಇಷ್ಟ.
0: ವಿದ್ವತ್ತಲ್ಲಿ ವಿಶೇಷವಾಗಿ ಏನ್ ಕಲಿತೀರಾ?
1: ವಿದ್ವತ್ತಲ್ಲಿ ಹೊಸ ಹೊಸ ರಾಗಗಳೇ ಇದೆ, ಗೊತ್ತಿಲ್ದಿರೋ ರಾಗಗಳ ಹೆಸರಾಗ್ಲಿ, ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ ಗಿಂತ. ನೆರ್ವಲ್
0: ಈಗ ಗುರುಗಳು ಯಾರು?
1: ಅರುಣ್ ಕುಮಾರ್ ಅಂತಾನೆ, ಅಮ್ಮನ ತಮ್ಮನೇ, ಅವರಿಂದಾನೆ ಕಂಟಿನ್ಯೂ ಮಾಡ್ತಿರೋದು. ಆನ್ಲೈನ್ ಕ್ಲಾಸಸ್ ಯಾವ ಯಾವಾಗ ಆಗುತ್ತೆ ಅವಾಗ ಪ್ರಾಕ್ಟೀಸ್
0: ಆನ್ಲೈನ್ ಅಲ್ಲೇ ತಗೋತಾ ಇದ್ದೀರಾ?
1: ಸೀನಿಯರ್ ಕಂಪೇರ್ ಮಾಡಿದ್ರೆ ವಿದ್ವತ್ತಲ್ಲಿ ಕಲಿಯುವಂತದ್ದೇ ತುಂಬಾ ಇದೆ, ಎಷ್ಟು ಕಲಿತರು

0: ಆಗಾಗಲ್ಲ ಅನ್ನೋದು ವಿದ್ವತ್ತಲ್ಲಿ ಗೊತ್ತಾಗತ್ತೆ.
1: ಒಂದೇನಂತಂದ್ರೆ ಈಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಂಡು ಪಾಸ್ ಆಗೋದ್ ಬೇರೆ, ಆದ್ರೆ ಅದನ್ನ ಹೇಗ್ ಹಾಡ್ತೀರಾ, ನೀವು ಹೇಗೆ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಬರೀ ಎಕ್ಸಾಮ್ ತಗೊಂಡ್ರೆ ಸಾಕಾಗಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಂಬೋದು ಆದ್ರೆ ಆಮೇಲೆ ಹಾಡಕ್ಕೆ ಬರಲ್ಲ, ಎಲ್ಲಿ ಹೋದ್ರು ಬರೀ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಬರೀ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಅದ್ರಲ್ಲಿ ಗೊತ್ತಾಗತ್ತೆ.
1: ಎಕ್ಸಾಮ್ ದಿನ ಚೆನ್ನಾಗಿ ಹಾಡ್ಬೋದು, ಆದ್ರೆ ದಿನ ಚೆನ್ನಾಗಿ ಹಾಡ್ಬೇಕಲ್ಲ.
0: ಕಲಿಯೋದ್ ಯಾವತ್ತು ನಿಲ್ಲಲ್ಲ,
1: ನಿಲ್ಲಬಾರ್ದು ಸಹ. ಈಗ ಏನ್ ಕೇಳಿಸ್ತೀರಿ?
0: ಒಂದು ದೇವ್ರ ನಾಮ ಶ್ರೀ ಜಗದೀಶ್ವರಿ ಅಂತ ಬಹುದಾರಿ ರಾಗದಲ್ಲಿದೆ.

0: ಮನೆಯಲ್ಲಿ ಒಬ್ಬರೇ ಮಗಳ ಹೇಗೆ?
1: ನನ್ಗೆ ಟ್ವಿನ್ ಸಿಸ್ಟರ್ ಇದ್ದಾಳೆ ಸ್ಫೂರ್ತಿ ಅಂತ, ಅವಳು ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ.
0: ಸಂಗೀತ ಕಲ್ತಿದ್ದಾರೆ
1: ಇಬ್ರು, ಒಟ್ಟಿಗೆ ಕಲ್ತಿದ್ದು
0: ಸಿಸ್ಟರ್ಸ್.
1: ಸಿಸ್ಟರ್ಸ್ ಸಂಗೀತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ, ಭರತನಾಟ್ಯಂ.
0: ಭರತನಾಟ್ಯಂ ಆಗಿದೆಯಾ?
1: ಜೂನಿಯರ್ ಎಕ್ಸಾಮ್ ಆಗಿದೆ, ಸೀನಿಯರ್ ಪೋರ್ಷನ್ಸ್ ಆಗಿದೆ, ಬಟ್ ಎಕ್ಸಾಮ್ ಕಟ್ಟಕ್ಕಾಗಲಿಲ್ಲ.
0: ಈ ಸಂಗೀತ ಮತ್ತು ನಾಟ್ಯ ಎರಡು ಒಂದಕ್ಕೊಂದು ತುಂಬಾ ರಿಲೇಟ್ ಮಾಡಬಹುದು. ನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು, ಸಂಗೀತಕ್ಕೆ ನಾಟ್ಯ ಬೇಕಿಲ್ಲದೆ ಇರಬಹುದು, ಆದ್ರೆ ನಾಟ್ಯಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ?
1: ತಾಳ ಆಗ್ಲಿ ರಾಗ ಆಗ್ಲಿ ತುಂಬಾ ಹೆಲ್ಪ್ ಕೊಡುತ್ತೆ. ಆಮೇಲೆ ಡ್ಯಾನ್ಸ್ ಅಲ್ಲೂ ಅಷ್ಟೇ, ಹಾಡ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದ್ರಿಂದ ಅದೇನೇನ್ ಕೃತಿಗಳಿದೆ, ಏನೇನ್ ಜತಿಸ್ವರಗಳಿದೆ, ಅದೆಲ್ಲ ನಮಗೆ ಸಂಗೀತದಲ್ಲೂ ಆಗಿರುತ್ತೆ. ಡ್ಯಾನ್ಸ್ ಅಲ್ಲಿ ಇನ್ನೂ ಬೇಗ ಕಲಿಯಕ್ ಹೆಲ್ಪ್ ಆಗತ್ತೆ.
0: ಒಂದು ಈಗ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಸಂಗೀತ ಕಲಿತವ್ರು ಇರ್ಬೋದು, ಆಮೇಲೆ ನೃತ್ಯ ಕಲಿತವ್ರು ಇರ್ಬೋದು, ಅಥವಾ ಕಲಿದೇ ಇರೋರು ಇರ್ಬೋದು, ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಅಂದ್ರೆ ಯಾವುದೇ ತರಹದ ಒಂದು ಚಿತ್ರಕಲೆ ಆಗಿರ್ಬೋದು, ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಬೇರೆ ಇನ್ಯಾವುದೇ ಒಂದು ಆಸಕ್ತಿಯನ್ನ ಇಟ್ಕೊಂಡು ಕಲ್ತು ಉದ್ಯೋಗದ ಜೊತೆಗೇನೆ ಇದನ್ನು ತಗೊಂಡ್ ಹೋಗೋದಕ್ಕೂ, ಏನು ಕಲೀಲಾರದೆ ಬರೀ ಉದ್ಯೋಗ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸುತ್ತೆ?
1: ಯಾಕಂದ್ರೆ ಈಗ ನಾವ್ ಕಲ್ತಿರೋದ್ರಿಂದ ನಾವು ಟೈಮ್ ಸಿಗ್ದಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಟೈಮ್ ನ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಗೊತ್ತಿದೆ. ಸುಮ್ನೆ ಏನು ಕಲಿದೆ ಇದ್ದವರು ಹೆಂಗೆ ಟೈಮ್ ಎಷ್ಟು ವೇಸ್ಟ್ ಆಗತ್ತೆ ಅದು ಗೊತ್ತಾಗತ್ತೆ. ಇನ್ನೊಂದು ಸ್ವಲ್ಪ ನಮಗೇನಾದ್ರು ಬೇರೆ ಚೇಂಜ್ ಇರಬೇಕು ಅಂದ್ರೆ ನಮಗೇನಾರೊಂದು ಹಾಬಿ ಇರ್ಲೇಬೇಕಾಗತ್ತೆ, ನಮಗೊಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ. ಏನೋ ಒಂದು ಕಲ್ತಿದೀವಿ, ಏನೋ ಒಂದ್ ಮಾಡ್ತೀವಿ ಅಂತಂದಾಗ ನಮಗೆ ಅದ್ರ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಬರೀ ಕೆಲ್ಸ ಬರೀ ಮೊಬೈಲ್ ಇಟ್ಕೋ ಅದೆಲ್ಲ ಬಿಟ್ಬಿಟ್ಟು, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಇಟ್ಕೊಂಡೆ ಕೂತಿರ್ತಾರೆ. ಅಟ್ಲೀಸ್ಟ್ ಏನಾರ ಒಂದ್ ಹಾಬಿ ಇದ್ರೆ ಏನೊಂದ್ ಮಾಡ್ತಿದೀವಿ, ಮೇನ್ ಆಗಿ ನಮ್ ಮೈಂಡ್ ಫ್ರೆಶ್ ಆಗುತ್ತೆ.
0: ನೀವು ಮೊಬೈಲ್ ನೋಡಲ್ವಾ?
1: ನೋಡ್ತೀನಿ.
0: ಎಷ್ಟೊತ್ತು ನೋಡ್ತೀರ?
1: ಬೋರ್ ಆದಾಗೆಲ್ಲ ನೋಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಮೊಬೈಲ್ ಯೂಸ್ ಮಾಡೋದೇನ್ ಬಿಟ್ಟಿಲ್ಲ ಯಾವತ್ತೇನು, ಆದ್ರೆ ಬರೀ ಮೊಬೈಲ್ ಇಟ್ಕೊಂಡ್ ಕೂರಕ್ ನಂಗೂ ಏನ್ ಇಷ್ಟ ಆಗಲ್ಲ. ಈ ತರ ಏನಾರೊ ಒಂದ್ ಹಾಬಿ ಏನೇ ಆಗ್ಲಿ ಯಾವ್ದೇ ತರ,
0: ಅಂದ್ರೆ ಮೊಬೈಲ್ ಬಳಕೆ ತಪ್ಪಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ,
1: ಎಷ್ಟು ಯೂಸ್ ಮಾಡ್ಬೇಕು ಅದು ನಮ್ ಕೈಲೇ ಇದೆ.
0: ಕರೆಕ್ಟ್. ಅದನ್ನ ತಿಳ್ಕೊಂಡಾಗ ಯಾವ್ದು ನಮ್ಗೆ ಚಟ ಅಂತ ಅನ್ಸಲ್ಲ, ಅಥವಾ ಅದೊಂದು ಅಡಿಕ್ಷನ್ ಅಂತ ಅನ್ಸಲ್ಲ ಅಲ್ವಾ? ಅದನ್ನ ಮೀರಿ ಹೋಗ್ಬಾರ್ದು.
1: ಅದಕ್ಕೆ ನಮಗ್ ನಾವು
0: ಸ್ವಲ್ಪ ಕಡಿವಾಣ ಹಾಕೊಳ್ಳೋದು, ನಿಯಂತ್ರಣ ಮಾಡೋದು, ಆ ಮನಶಕ್ತಿ ಎಲ್ಲ ಬರ್ಬೇಕು, ಆ ನಿರ್ಧಾರ ತಗೊಳ್ಳುವಂತಹ ಮೆಚುರಿಟಿ ನಮ್ಗೆ ಇರ್ಬೇಕು ಅಂತಂದ್ರೆ ನಾವು ಜಗತ್ತನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡೋದು ಅಥವಾ ಬರೀ ಮನರಂಜನೆ ತೆಗೆದುಕೊಳ್ಳೋದು, ಅದರಿಂದ ಬೇರೆ ಬೇರೆ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಆಗ್ತಾ ಇದೆ. ಅದು ಈಗ ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿದೆ. ಸಮಾಜದ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದೊಂದು ಹೊಸ ಸಮಸ್ಯೆ ಆಗಿ ಉದ್ಭವಿಸ್ತಾ ಇದೆ ಅಲ್ವಾ? ಈಗ ಏನೇನೋ ಬಡತನ ಇತ್ತು, ಅನಕ್ಷರತೆ ಇತ್ತು, ಅದೆಲ್ಲ ಹೋಗಿ ನೋಡಿ ಹಳೆ ಸಮಸ್ಯೆಗಳು, ಅದು ಹೋಯ್ತು ಇದು ಹೋಯ್ತು ಅನ್ನೋ ಹೊತ್ತಲ್ಲಿ ಈ ತರದ ಹೊಸ ಹೊಸ ಸಮಸ್ಯೆಗಳು ಆಗ್ತಿದೆ. ಇದೆಲ್ಲ ಆಧುನಿಕತೆ ತಂದೊಡ್ಡಿರುವ ಸವಾಲುಗಳು. ಸಮಸ್ಯೆಯನ್ನಾಗಿ ಮಾಡ್ಕೋಬಾರ್ದು, ಸವಾಲನ್ನ ಸವಾಲನ್ನಾಗಿ ಸ್ವೀಕರಿಸಿ ಅದನ್ನ ಎಷ್ಟು ಬಳಸಬೇಕು ಅಷ್ಟನ್ನ ಗಮನದಲ್ಲಿ ಇಟ್ಕೋಬೇಕು. ಈಗೇನ್ ಕೇಳಿಸ್ತೀರಾ ನಮ್ಗೆ?
1: ಒಂದು ಭಾವಗೀತೆ ಹೇಳ್ತೇನೆ, ಅಮ್ಮನ್ ಮೇಲಿದೆ. ಅದು
0: ಯಾರು ಬರ್ದಿರೋದು?
1: ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅಂತ. ಹೆಮ್ಮೆ ನನಗೆ ಅಮ್ಮನಿನ ತಾಯಿ ಎಂದು ಕರೆಯಲು ಅಂತ.

0: ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಈ ಸಂಗೀತದ ಪಯಣ ಮತ್ತೆ ನಿಮ್ಮ ವೃತ್ತಿ ಪ್ರವೃತ್ತಿ ಎರಡು ಒಟ್ಟೊಟ್ಟಿಗೆ ಸಾಗ್ಲಿ. ಏನು ಒಳ್ಳೇದು ಮಾಡಬಹುದು ಈ ಲಲಿತ ಕಲೆಗಳನ್ನ, ಅಂದ್ರೆ ಬರೀ ಉಪಜೀವನ ಆಗಬಾರ್ದು, ನಾವು ಕಲ್ತ್ವಿ ಕಲ್ಸಿದ್ವಿ ಅದರಿಂದ ಏನೋ ಒಂದು ಸಣ್ಣ ಸಂಭಾವನೆ ಬಂತು ಅನ್ನೋದು ಅದು ಬೇರೆ, ವೃತ್ತಿ ಬೇರೆ. ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಮ್ಮ ಮನೆ ಮಂದಿ ಮೇಲೂ ಆಗುತ್ತೆ, ಆಯ್ತಾ, ಅದು ಪಕ್ಕದ ಮನೆಯವ್ರ ಮೇಲೆ ಆಗುತ್ತೆ, ಅದು ಸೊಸೈಟಿ ಮೇಲೆ ಆಗುತ್ತೆ, ಹೀಗೆ ಅಲ್ವಾ ಸಾಗೋದು. ಅಂದ್ರೆ ನಾವು ಒಳ್ಳೆಯವರಾಗುವುದರ ಉಪಯೋಗ ಅಥವಾ ಪರಿಣಾಮ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನನಗೆ ಮನೇಲಿ ಮತ್ತೆ ಭಜನ್ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ. ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ, ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವರು ಇನ್ನೊಂದ್ ಸ್ವಲ್ಪ ಸೇರ್ಕೊಂಡು ಈ ತರ ಭಜನ್ ಅಂತೊಂದೇ ಹೇಳ್ತಿಲ್ಲ ನಾನು, ಯಾವ್ದೇ ಕಲೆ ಆಗ್ಲಿ ಮನೇಲಿ ಒಬ್ರು ಕಲಿಯಕ್ ಶುರು ಮಾಡಿದ್ರೆ ಅದ್ ಹಂಗೆ ಹರಡತ್ತೆ ಆ ವಿಷಯ. ಅವಾಗ ಆದಷ್ಟು ಜನ ಏನೇನ್ ಹಾಬೀಸ್ ಕಲ್ತ್ಕೊಳ್ತಾರೋ ಅವ್ರಿಗೆ ಹೆಲ್ಪ್ ಆಗತ್ತೆ. ಈಗಿನ ಜನರೇಷನ್ ಅವರು ಬರೀ ಲ್ಯಾಪ್ಟಾಪ್ ಇಟ್ಕೋ, ಕಂಪ್ಯೂಟರ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, ಬರೀ ಅಷ್ಟರಲ್ಲೇ ಆಗ್ತಾರ ಬಿಟ್ರೆ ಈ ತರ ಯಾವ ಹೊಸ ಹೊಸ ಕಲೆಗಳಿದೆ ಅಷ್ಟು ಬೇಗ ತಿಳ್ಕೊಳಲ್ಲ. ದೊಡ್ಡವ್ರು ನಾವೇನಿದೀವಿ, ಹೆಂಗೆ ಅಮ್ಮನ ಕ್ಲಾಸ್ ಮಾಡೋದ್ ನೋಡಿದೀನಿ, ಮಕ್ಳು ಇಂಟ್ರೆಸ್ಟ್ ಇಂದ ಬರ್ತಾರೆ, ಹಾಡ್ತಾರೆ, ಖುಷಿ ಪಡ್ತಾರೆ ಹೊಸ ಹೊಸದ್ ಕಲಿಯಕ್ಕೆ. ಈಗ ನಾವ್ ಕಲ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಅದ್ ಹೇಳ್ಕೊಡೋಷ್ಟು ನಮಗ್ ಆಸಕ್ತಿ ಬಂದ್ರೆ ಹೆಲ್ಪ್ ಆಗತ್ತೆ.
0: ಯಾವುದೇ ಒಂದು ಚಟುವಟಿಕೆನಲ್ಲಿ ಮಕ್ಕಳನ್ನ ತೊಡಗಿಸೋದು ಪೋಷಕರ ಜವಾಬ್ದಾರಿ ಅಲ್ವಾ? ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅಕ್ಕಪಕ್ಕ ಮನೆಯವರು, ಒಂದ್ ಸಮಾಜ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಪರಸ್ಪರರ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದಾಗಿತ್ತು ಇಂದಿನ ಯುವವಾಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಪ್ರೀತಿಯ ಮುದ್ದು ಪುಟಾಣಿಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಬಾಲನಂದನ ರಸಪ್ರಶ್ನೆಯ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಭಾಗವಹಿಸಿ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಯ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ. ಕೇಳುಗರೇ, ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ ಸರಿಯಾಗಿ 8:30:09. ಈಗ ಕೆಲವು ಗಜಲ್ಗಳನ್ನು ಆಲಿಸೋಣ. ಆರಂಭದಲ್ಲಿ ಗಾಲಿಬ್ ಅವರ ಗಜಲ್, ಹಾಡಿದ್ದಾರೆ ಶುಮೋನೋ ರಾಯ್ ಬಿಸ್ವಾಸ್.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
1: ಆದ್ರೆ ಆ ಜುಮ್ಕಿ
0: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ರೀ ಸ್ಕೂಲ್ ಅಲ್ಲ ಇನ್ನೇನ್ರಿ.

0: ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-6273-00. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.
4: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಈಗ ಕೇಳಿ ಬಶೀರ್ ಭದ್ರವರ ಗಜಲ್, ಹಾಡಿದ್ದಾರೆ ಚಂದನ್ ದಾಸ್.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ ಸರಿಯಾಗಿ 10:12. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಆತ್ಮೀಯರೇ, ತಮಗೆಲ್ಲರಿಗೂ ಮಧುರಗಾನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಆರಂಭದಲ್ಲಿ ಕೇಳಿ ಹಂತಕನ ಸಂಚು ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಜಯಚಂದ್ರನ್. ಕುವೆಂಪು ಅವರ ಕವಿತೆ, ಸಂಗೀತ ವಿಜಯಭಾಸ್ಕರ್ ಅವರದು.

ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗಣೇಶನ ಮಹಿಮೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ರಾಗಜೋಡಣೆ ಎಂಎಸ್ ವಿಶ್ವನಾಥನ್ ಅವರಿಂದ.

ಆತ್ಮೀಯರೇ, ಆಸೆಗೆ ಸಂಬಂಧಿಸಿದ ಒಂದು ಗೀತೆಯನ್ನ ಕೇಳಿದ್ದಾಯ್ತು. ಈಗ ಆಕಾಶಕ್ಕೆ ಸಂಬಂಧಿಸಿದ ಒಂದು ಗೀತೆ ಹೃದಯ ಪಲ್ಲವಿ ಚಿತ್ರದಿಂದ ಈಗ ಪ್ರಸಾರವಾಗುತ್ತಿದೆ. ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್. ಗೀತೆ ರಚನೆ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಆತ್ಮೀಯ ಕೇಳುಗರೆ, ನಿಮ್ಮ ಪ್ರೀತಿಯ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನವನ್ನ ಆಲಿಸುತ್ತಿದ್ದೀರಿ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ ಅವರು ಹಾಡಿರುವ ಕೆರಳಿದ ಸಿಂಹ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಚೇವುದೇ ಶಂಕರ್, ಸಂಗೀತ ಸತ್ಯಂ ಅವರಿಂದ.

ಮಧುರಗಾನ ಕಾರ್ಯಕ್ರಮದಲ್ಲಿ ತಾವೀಗ ಆಲಿಸುವ ಗೀತೆ ಗುಣನೋಡಿ ಹೆಣ್ಣುಕೊಡು ಚಿತ್ರದ್ದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಇನ್ನು ಮುಂದೆ ಕೇಳಿ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಅದಲು ಬದಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಆತ್ಮೀರೆ, ಮಧುರಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮರಳಿಗೂಡಿಗೆ ಚಿತ್ರದ ಗೀತೆ. ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಆತ್ಮೀಯ ಕೇಳುವರೆ, ಇದುವರೆಗೂ ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 10:30.

0: ಮುಗಿಯಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯಲಿದೆ.
1: ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಮಹಿಳಾ ಸಶಕ್ತೀಕರಣ.
2: This is Akashwani. In the special series 12 years of the Modi government, now we bring you an exclusive interview with Bharat Kheda, Secretary, Ministry of Micro, Small and Medium Enterprises, on major reforms and initiatives for the growth and empowerment of MSMEs. Interviewer is Arjun J. Chaudhary.
3: Vishesh Shrinkla, Modi Sarkar ke 12 saal ke antargat aaj suniye sukshm, laghu aur madhyam udyogon ke vikas ke liye pramukh neetigat sudharon aur pehlon par सूक्ष्म लघु और मध्यम उद्यम मंत्रालय के सचिव भरत खेड़ा के साथ विशेष साक्षात्कार. साक्षात्कार कर रहे हैं अर्जुन जी चौधरी.
4: A warm welcome to our listeners on Akashvani, and today we're joined by Shri Bharat Kheda, who is